ಕರು ಪಫದ ಭಂಗ ಪರಾತ್ಪರ ಯಂಗ ಬಾಂಬಹರ ಜಂಗಮಯ ಮಂಗಲ ವೃಷಭ ತುರಂಗ ಚರಾಚರ ಶಂಖ ರೂಪ ಲಯ ಕಾಲ ಹರ ಭೂತನಾದ ಭುಜಗ ಭೂಷಣ ಫಲಮಯ ಹರಣ ತ್ರಿಲೋಚನ ತ್ರಿಭುವನ ಲಿಂಗ ರೂಪ

ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ ಗಮ ಪದ

ಗಮರಿ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬಮ ಗಮರಿ ಧರಿ ಗಮ ಬಮ ಗಮ ಬ

0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: Om Shri Sai Ram. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಬೆಂಗಳೂರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪಶ್ಚಿಮ ವಿಭಾಗದ ಸಮಿತಿಯವರು ಏರ್ಪಡಿಸಿದ್ದ ಪ್ರಶಾಂತಿ ವಾಹಿನಿ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಲಿದ್ದೀರಿ. ಕಲಿಯುಗದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಭಗವಾನ್ ಬಾಬಾರವರು ಈ ಭರತ ಭೂಮಿಯಲ್ಲಿ ಅವತಾರ ತಾಳಿ ಮುಮುಕ್ಷುಗಳನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆಧ್ಯಾತ್ಮಿಕ ಜಾಗೃತಿ, ಮೌಲ್ಯಗಳ ಪುನರ್ ನಿರ್ಮಾಣ ಮುಂತಾದವುಗಳಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಿದ್ದಾರೆ. ಪರಿಶುದ್ಧ ಜೀವನಕ್ಕೆ ಪೂರಕವಾದ ಸೂಕ್ತ ಮಾರ್ಗದರ್ಶನವನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅನೇಕ ವಾಹಿನಿಗಳ ಮೂಲಕ ತಮ್ಮ ಭಕ್ತರ ಮುಂದಿಟ್ಟಿದ್ದಾರೆ. ನಮ್ಮ ಅದೃಷ್ಟದಿಂದ ಅವುಗಳೆಲ್ಲವೂ ಇಂದು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದು ಅಧ್ಯಯನಶೀಲರಿಗೆ ಕೈದೀವಿಗೆಯಾಗಿವೆ. ಪ್ರಶಾಂತಿ ವಾಹಿನಿ, ಜ್ಞಾನವಾಹಿನಿ, ಭಾಗವತ ವಾಹಿನಿ, ರಾಮಕಥಾ ರಸವಾಹಿನಿ, ಉಪನಿಷದ್ ವಾಹಿನಿ, ಗೀತಾವಾಹಿನಿ, ವಿದ್ಯಾವಾಹಿನಿ, ಹೀಗೆ ಸುಮಾರು 12 ವಾಹಿನಿಗಳ ಮೂಲಕ ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನು ಅತ್ಯಂತ ಸರಳ, ಸುಂದರ, ಸುಲಭ ಶೈಲಿಯಲ್ಲಿ ಪ್ರಕಟಗೊಳಿಸಿದ್ದಾರೆ. ಭಗವಾನರ ಈ ಸಂದೇಶ ರೂಪದ ಸಾಹಿತ್ಯವನ್ನು ಸರ್ವರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅನೇಕ ಸಾಯಿ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿವೆ. ಅವುಗಳಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸತ್ಯಸಾಯಿ ಸಮಿತಿಯೂ ಒಂದು. ಈ ಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಭಗವಾನರ ಒಂದೊಂದು ವಾಹಿನಿಯನ್ನು ತೆಗೆದುಕೊಂಡು ಸಪ್ತಾಹ ರೂಪದಲ್ಲಿ ಸಮಗ್ರ ವಾಹಿನಿಯನ್ನು ಉಪನ್ಯಾಸಗಳ ಮೂಲಕ ಪ್ರಚುರಪಡಿಸುತ್ತಾ ಬರುತ್ತಿದೆ. ಈ ವರ್ಷ ಭಗವಾನರ ಪ್ರಶಾಂತಿ ವಾಹಿನಿ ಆರಿಸಿಕೊಂಡಿದ್ದು ಒಂದು ವಾರ ಪರ್ಯಂತ ನುರಿತ ಉಪನ್ಯಾಸಕರಿಂದ ಚಿಂತನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಕಳೆದ ವರ್ಷ ಇದೇ ಕಾರ್ಯಕ್ರಮದಡಿ ಭಗವಾನರ ವಿದ್ಯಾವಾಹಿನಿಯ ಪ್ರವಚನ ಸಪ್ತಾಹ ಏರ್ಪಡಿಸಲಾಗಿತ್ತು. ಅದನ್ನು ಈಗಾಗಲೇ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳಿಗೆ ಕೇಳಿಸಲಾಗಿದೆ. ಈ ಬಾರಿಯ ಪ್ರಶಾಂತಿ ವಾಹಿನಿ ಸಪ್ತಾಹದ ಪ್ರವಚನಗಳ ಕಂತುಗಳನ್ನು ತಮ್ಮ ಮುಂದೆ ಸಾದರಪಡಿಸಲು ಕನ್ನಡ ರೇಡಿಯೋ ಸಾಯಿ ಹರ್ಷಿಸುತ್ತಿವೆ. ಬನ್ನಿ ಶ್ರೋತೃಗಳೇ, ಕೇಳೋಣ.
3: ಪ್ರಿಯ ಶ್ರೋತೃಗಳೇ, ಈಗ ತಾವು ಕೇಳಲಿದ್ದೀರಿ ಶ್ರೀಮತಿ ಬಿಎಸ್ ಶಾರದಾಂಬಾರಾವ್ ರವರು ನೀಡಿದ ಪ್ರಶಾಂತಿ ವಾಹಿನಿ ಕುರಿತಾದ ಉಪನ್ಯಾಸದ ಧ್ವನಿ ಮುದ್ರಿಕೆಯನ್ನ. ಬನ್ನಿ ಶ್ರೋತೃಗಳೇ, ಕೇಳೋಣ.
4: ಭಗವಾನ್ ಶ್ರೀ ಶ್ರೀ ಶ್ರೀ ಸತ್ಯಸಾಯಿ ಬಾಬಾರವರ ಶ್ರೀಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಎಲ್ಲ ರೀತಿ ನೆಲೆದಿರುವ
5: ಹಿರಿಯ ಸಾಯಿ ಬಂಧುಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ
6: ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಎರಡು ತರ ಇದೆ. ಒಂದು, ನಮ್ಮ ಅಪೇಕ್ಷೆಯನ್ನ ಅಥವಾ ನಮ್ಮ ಏನಾದರೂ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾಡ್ತಕ್ಕಂತಹ ಪ್ರಾರ್ಥನೆ. ಇನ್ನೊಂದು ಪ್ರಾರ್ಥನೆ ಅಂತಕ್ಕಂಥದ್ದು ನಮಗೆ ಸಹಜವಾಗಿ ದೈವದತ್ವವಾಗಿ ಹುಟ್ಟಿನಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಸ್ವಾಮಿ ಪ್ರಶಾಂತಿ ವಾಹಿನಿಯಲ್ಲಿ ಎರಡು ಉದಾಹರಣೆ ಕೊಡ್ತಾರೆ. ಒಂದು ದ್ರೌಪದಿ. ದ್ರೌಪದಿ ಅವಳು ಗಂಡಂದ್ರು 5 ಜನ, ಪಾಂಡವರು ಅಂದ್ರೆ ಅವರಿಗೆ ಎದುರೇ ಇಲ್ಲ. ಅದರಲ್ಲೂ ಅರ್ಜುನ ಅಂತೂ 3 ಲೋಕದ ಗಂಡ ಅಂತ ಆಗ್ಲೇ ಸಾಬೀತಾಗೋಗ್ಬಿಟ್ಟಿದ್ದ. ಅಂತಹ ಪ್ರಚಂಡರನ್ನು ಮದುವೆ ಆಗಿದ್ರು ಕೂಡ ರಾಜ್ಯಸಭೆಯಲ್ಲಿ ಯಾರು ಅವಳು ಸಹಾಯಕ್ಕೆ ಬರಲಿಲ್ಲ. ಅವಳೇನ್ ಕಡಿಮೆ ಆದವಳೆ, ಅಗ್ನಿಕನ್ಯೆ, ಅಯೋನಿಜೆ, ಗರ್ಭವಾಸ ಇಲ್ಲದೆ ಈ ಭೂಮಿಗೆ ಬಂದವಳು, ಒಂದು ಉದ್ದೇಶ ಸಾಧನೆಗಾಗಿ ಬಂದವಳು, ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ ಅವಳು. ಅಷ್ಟಾದ್ರೂ ಕೂಡ ಅವಳು ಅಂಥ ಕೆಟ್ಟ ಜನಗಳ ಮಧ್ಯೆ ಎಂಥ ಒಂದು ದುರ್ದೇಶಕ್ಕೆ ಈಡಾದ್ರು ಅನ್ನೋದನ್ನ ನೋಡಿದ್ರೆ ದೈವಾಂಶ ಸಂಹೂತಿಗೂ ಕಷ್ಟ ತಪ್ಪಿದ್ದಲ್ಲ, ಇದು ನಮಗೆಲ್ಲ ಪಾಠ ನಾವು ಒಂದು ಸಣ್ಣದಾದ ದೇವರನ್ನ ಬೈತೀವಲ್ಲ, ನೀನ್ ಎಲ್ಲಿದ್ಯಾ, ನಿಂಗ್ ಅಷ್ಟು ತುಪ್ಪು ದೀಪ ಹಚ್ಚಿದೆ, ಇಷ್ಟು ಪ್ರದಕ್ಷಿಣೆ ಮಾಡಿದೆ, ಇಷ್ಟು ಒಪ್ಪತ್ತು ಮಾಡಿದೆ ನಾನು, ಇಷ್ಟು ಉಪವಾಸ ಮಾಡಿದೆ, ಏನ್ ಮಾಡಿದ್ರು ನೀನೇನ್ ನನ್ನ ಕೈ ಹಿಡಿಲಿಲ್ಲ, ನೀನ್ ಇದ್ರೆ ಇಲ್ದಿದ್ರೆ ನೋಡ್ತೀವಿ ನಾವು ಅಲ್ವಾ. ಅಲ್ಲ, ಇದು ನನ್ನ ಮೂದರ್ಸ ಹೇಳೋದಲ್ಲ, ನನ್ನ ಸೇರಿಸ್ಕೊಂಡೆ ನಾನು ಹೇಳೋದು. ಇದು ನಮ್ಮ ಹ್ಯೂಮನ್ ಟೆಂಡೆನ್ಸಿ, ನಾವು ಇದೊಂದು ಮಾನವ ದೌರ್ಬಲ್ಯ ನಮ್ದು. ಆದ್ರೆ ಅವತ್ತು ದ್ರೌಪದಿ ಆ ಪರಿಸ್ಥಿತಿನಲ್ಲಿ, ಅಲ್ಲ ಕಲ್ಪನೆ ಮಾಡಿ ನೀವು, ಸ್ವಲ್ಪ ನಮ್ಗೆ ಯಾವ್ದಾದ್ರು ಸೀರೆ ಉಟ್ಕೊಂಡಾಗ ಮಗು ತುಳ್ದೋ ಏನಾದ್ರು ಯಾವ್ದಾದ್ರು ಮೊಬೈಲ್ ಸ್ವಲ್ಪ ನೆರಿಗೆ ಜಾರಿದ್ರೆ ಎಷ್ಟೋ ಒಂಥರ ಅವಮಾನ ಅನುಭವಿಸ್ಬಿಡ್ತೀವಿ ನಾವು. ಯಾರಾದ್ರು ಸಹಾಯ ಬಂದ್ರೆ ಅಲ್ಲ, ಅದು ನಮ್ಗೆ ಅನುಭವ. ಅದು ಹಾಗಿರುವಾಗ ಒಬ್ಬ ನೀಚ ದುಷ್ಟ ಶಕ್ತಿವಂತ ಸಾವಿರಾರು ಜನ, ಅದು ಎಂತೆಂಥವ್ರು ಅವರು, ದೊಡ್ಡ ದೊಡ್ಡ ರಾಜರುಗಳು ಅವರೆಲ್ಲರ ಮಧ್ಯೆ ರಾಜಕುಮಾರಿ ಅವಳು, ಅಂಥವಳದ್ದು ಸೀರೆ ಎಳೆದು ಇನ್ನೇನು ಬಿಚ್ಚೆ ಹೋಯ್ತು, ಇನ್ನು ಮಾನ ಹೋಯ್ತು ಅನ್ನೋ ಅಂತ ಪರಿಸ್ಥಿತಿ ಬಂದಾಗ್ಲೂ ಕೂಡ ಗಂಡನ್ನು ತಲೆದರಿಸಿ ನಿಂತಿದ್ರು. ಭೀಷ್ಮ ದ್ರೋಣಾದಿಗಳು ಎಲ್ಲರೂ ಕೂಡ ಸುಮ್ಮನೆ ಕೂತಿದ್ರು. ಎಂಥ ಪರಿಸ್ಥಿತಿ ಯೋಚನೆ ಮಾಡಿ, ಕಲ್ಪನೆಗೂ ಸಾಧ್ಯ ಇಲ್ಲ. ಇಂಥದ್ ನಡೆಯೋಕ್ ಸಾಧ್ಯ, ನಮ್ಮ ಭಾರತದಲ್ಲಿ ಮಾತ್ರ ಹೀಗೆ ನಡೆಯೋಕ್ ಸಾಧ್ಯವೋ ಏನೋ. ಯಾಕೆಂದ್ರೆ ಇದೊಂದು ಎಕ್ಸ್ಟ್ರೀಮಿಟಿ ಅಂತೀವಲ್ಲ, ಅದು ಪರಾಕಾಷ್ಠೆ. ಇದು ಅನ್ಯಾಯದ ಪರಾಕಾಷ್ಠೆ ಆದ್ರೆ ದೈವತ್ವದ ಪರಾಕಾಷ್ಠೆನೂ ಅಲ್ಲೇ ತೋರಿಸ್ಬಿಟ್ರು. ಅನ್ಯಾಯ ಹೇಗೆ ಮಿತಿ ಮೀರಿ ಹೋಯ್ತೋ, ಭಗವಂತನ ಅನುಗ್ರಹ ಕೂಡ ಕೈ ಎರಡೂ ಕೈ ಮೆಲ್ಸಿ ಅಲ್ಲಿವರೆಗೆ ಸೀರೆ ಹೀಗಿಟ್ಕೊಂಡು ನಂದು ಪ್ರಾರ್ಥನೆ ಮಾಡಿದ್ರು ಕೃಷ್ಣನ್ನ, ಎರಡು ಕೈ ಎತ್ತಿ ಎಲ್ಲಿದ್ಯಾ ನೀನು, ನೀನು ಒಬ್ಬನೇ ಈಗ ನನ್ನನ್ನ ಉಳಿಸುವಂತವನು ಕಾಪಾಡುವಂತವನು, ಇನ್ಯಾರು ನಂಗೆ ಈ ಲೋಕದಲ್ಲಿಲ್ಲ, ಐದು ಜನ ಗಂಡಂದ್ರಿದ್ರು ಏನು ಪ್ರಯೋಜನ ಇಲ್ಲ, ನೀನೊಬ್ಬನೇ ನನ್ನ ಮಾನ ರಕ್ಷಕನಾಗನು, ಹೇ ಕೃಷ್ಣ ನೀನ್ ಎಲ್ಲಿದ್ಯಾ, ಈಗ ಬಂದು ನನಗೆ ನೀನ್ ನನ್ನ ಮಾನ ಉಳಿಸ್ಬೇಕು ಅಂತ ಹೇಳಿದ ತಕ್ಷಣ ಅಕ್ಷಯ ವಸ್ತ್ರ ಪ್ರಧಾನ ಆಯ್ತು. ಎಳ್ದು ಎಳ್ದು ಎಳ್ದು ಮುಂದಿನ ಕತೆ ನಾನೇನು ಹೇಳ್ಬೇಕಾಗಿಲ್ಲ, ನಾನು ಎಷ್ಟು ಹೇಳಿದ್ರು ನಿಮ್ಗೆಲ್ಲ ಗೊತ್ತಿರೋದೇ, ಕೇಳಿಯೋದೇಡ ಮುಂದಕ್ಕೆ ಹೋಗ್ಬೇಕಲ್ಲ. ಹಾಗೆ ಇದು ದ್ರೌಪದಿಯ ಪ್ರಾರ್ಥನೆ. ಆ ಪ್ರಾರ್ಥನೆ ಇದು ಒಂದು ರೀತಿದು ಅಂದ್ರೆ ಯಾವುದೋ ಒಂದು ಸಂಕಲ್ಪಕ್ಕಾಗಿ ಅಥವಾ ಯಾವುದೋ ಒಂದು ಕಷ್ಟ ಪರಿಹಾರಕ್ಕಾಗಿ ಮಾಡ್ತಕ್ಕಂತ ಪ್ರಾರ್ಥನೆ. ಅದು ಏನ್ ನಿಷಿದ್ಧ ಏನಲ್ಲ, ಅದು ಮಾಡ್ಬೇಕು, ಅದು ಪ್ರಾರ್ಥನೆ. ಅದು ಒಂದು. ಇನ್ನೊಂದು ಬಗ್ಗೆ ಪ್ರಾರ್ಥನೆ ಏನು ಅಂದ್ರೆ ಪ್ರಹ್ಲಾದನ ಪ್ರಾರ್ಥನೆ. ಪ್ರಹ್ಲಾದ ನನ್ನ ತಂದೆ ಕೊಡ್ತಿರ್ತಕ್ಕಂತಹ ಕಷ್ಟದಿಂದ ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡಲಿಲ್ಲ ಅವನು. ಯಾವತ್ತು ನನ್ನ ರಕ್ಷಣೆ ಮಾಡೋ, ನನ್ನ ಆನೆಗಳು ಕೂಡಿಸ್ತಾನಂತೆ, ನನ್ನ ಬಚಾವ್ ಮಾಡೋ, ಏನೋ ವಿಷ ಕುಡಿಸ್ತಾರಂತೆ, ನಂಗೆ ಆ ವಿಷದ ಪ್ರಭಾವ ಇಲ್ಲದಂತೆ ಮಾಡ ಎಂದೂ ಕೇಳಲಿಲ್ಲ ಅವನು, ಏನನ್ನೂ ಕೇಳಲಿಲ್ಲ. ಕಾರಣ ಯಾಕೆಂದ್ರೆ ಅವನು ಹುಟ್ಟ ಭಕ್ತ. ಅವನ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದ ಮಹರ್ಷಿಗಳವರಿಗೆ ಅವನಿಗೆ ಓಂ ನಮೋ ನಾರಾಯಣಯ ಅನ್ನುವಂತಹ ಮಂತ್ರವನ್ನು ಉಪದೇಶ ಮಾಡಿದ್ದರು. ಹಾಗಾಗಿ ಅವನಿಗೆ ಏನ್ ಕಷ್ಟ ಇದು ಯಾವುದು ಅವನಿಗೆ ಗೊತ್ತಾಗ್ಲೇ ಇಲ್ಲ. ಸದಾ ಶ್ರೀಮನ್ನಾರಾಯಣ ನಾಮಸ್ಮರಣೆ ಒಂದು ಬಿಟ್ರೆ ಇನ್ನೇನು ಇಲ್ಲ ಅವನು ಮಾಡಿದ್ದು. ಆ ಪುಟ್ಟ ಮಗು ಆದ್ರೂ ಕೂಡ ಎಲ್ಲರಿಗೂ ಅದೇ ಹೇಳ್ತಿದ್ದ, ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ಅಲ್ಲೂ ಇದ್ದಾನೆ, ಕಂಬದಲ್ಲೂ ಇದ್ದಾನೆ, ಇನ್ನೊಂದ್ ಕಡೆನೂ ಇದ್ದಾನೆ, ನನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ, ಎಲ್ಲಾ ಕಡೆಯಲ್ಲಿರೋನು ಆ ಭಗವಂತನೇ. ಭಗವಂತ ನನ್ನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ನನ್ನ ಜೊತೆಗಿದ್ದಾನೆ, ನನ್ಗೆ ಯಾವ ಭಯವೂ ಇಲ್ಲ. ತಂದೆ ಹೆದರ್ಸ್ತಾನೆ, ನಿಂಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಆನೆ ಕಾಲ್ಗಳ ತೋರಿಸ್ತೀನಿ, ರಾಜ್ಯ ಕೊಡೋದಿಲ್ಲ ನಿಂಗೆ, ನೀನ್ ನಾರಾಯಣನ್ ಬಿಟ್ಬಿಡು, ನಾನೇ ದೇವ್ರು ಇವಾಗ. ಯಾವ್ದನ್ನು ಕೂಡ ಅವನ ಮನಸ್ಸಿಗೆ ಹಚ್ಕೊಳ್ಳಿಲ್ಲ, ಅವನು ನಾರಾಯಣನ ಜಪವನ್ನು ಬಿಡ್ಲಿಲ್ಲ. ಇಡೀ ಪ್ರಪಂಚ ಎಲ್ಲ ಹಿರಣ್ಯಕಶಿಪುಗೆ ಹೆದರಿದ್ರು ಕೂಡ ಪ್ರಹ್ಲಾದ ಮಾತ್ರ ಒಂದು ಚೂರು ಭಯ ಪಡ್ಲಿಲ್ಲ. ಅವನಿಗೆ ಆ ಭಯದ ಅನುಭವವೇ ಆಗ್ಲಿಲ್ಲ, ಯಾಕೆಂದ್ರೆ ನಾಮಸ್ಮರಣೆಯಲ್ಲಿ ಅಷ್ಟು ಮುಳುಗುತ್ತಿದ್ದ. ಇದು ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಹುಟ್ಟು ಸಹಜವಾದಂತಹ ಪ್ರಾರ್ಥನೆ ಅವನು ಮಾಡಿದ್ದ. ಪ್ರಾರ್ಥನೆಯಲ್ಲಿ ಎರಡು ವಿಧ ಅನ್ನೋದಕ್ಕೆ ನಾನು ಹೇಳಿದ್ದು, ಇಂಥ ಪ್ರಾರ್ಥನೆ ಮಾಡೋರು ಇದ್ರು ನಮ್ಮ ಕಾಲದಲ್ಲಿ, ರಾಮಕೃಷ್ಣರು ಅಂಥದ್ದೇ ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರು ಸದಾ ಭಗವತಿಯ ಧ್ಯಾನ ಮಾಡ್ತಾ ಇದ್ರು, ಎಲ್ಲರಿಗೂ ಹೇಳರು ಅವರವ್ರ ಭಾವಕ್ಕೆ ತಕ್ಕ ಹಾಗೆ ನೀನು ರಾಮನ್ನ ಇದ್ ಮಾಡು, ರಾಮ ಭಕ್ತರಾದ್ರೆ ರಾಮನ ವಿಚಾರವಾಗಿ ನೀನು ಸಾಧನೆ ಮಾಡು, ನೀನು ಕೃಷ್ಣನ ಬಾಲಕೃಷ್ಣನನ್ನ ಸಾಧನೆ ಮಾಡು, ಹೀಗೆ ಭಾವಕ್ಕೆ ತಕ್ಕ ಕೆಲವರು ಇದರಲ್ಲಿ ಯಾವುದು ಈ ವಿಗ್ರಹ ಆರಾಧನೆ ಇದ್ದೇ ಇರ್ತಕ್ಕಂಥವ್ರು ಅಂಥವರಿಗೆ ನಿರ್ವಿಕಾರ ಪರಮಾತ್ಮನನ್ನ ನೀನು ಸಾಧನೆ ಮಾಡು, ಹಾಗೆ ಅವರವರ ಭಾವಕ್ಕೆ ಸ್ವಲ್ಪ ಭಂಗಬಾರದ ರೀತಿಯಲ್ಲಿ ಅವರವರನ್ನ ಸಾಧನೆ ಮಾಡಬೇಕು ಹಚ್ಚುತ್ತಾ ಇದ್ರು. ಆದ್ರೆ ತಾವು ಮಾತ್ರ ಸದಾ ಭಗವತಿ ಜಪ ಮಾಡ್ತಾ ಇದ್ರು. ರಾಮಕೃಷ್ಣರೇನು ಸ್ವಲ್ಪ ಕಷ್ಟ ಅನುಭವಿಸಿದ್ರ, ಸರಿಯಾಗಿ ಊಟ ಮಾಡೋಕ್ಕಿರ್ಲಿಲ್ಲ, ಅವ್ರು ಕೊಡುಬಡತನದಲ್ಲೇ ಇದ್ದಿದ್ದು, ವಯಸ್ಸಾದಂತಹ ತಾಯಿ, ಮದುವೆ ಆದ್ರೂ ಕೂಡ ಅವರು ಸಂಸಾರ ಮಾಡಲಿಲ್ಲ, ಗೃಹಸ್ಥಾಶ್ರಮ ಸ್ವೀಕರಿಸಲಿಲ್ಲ. ಆ ಪುಟ್ಟ ಹುಡುಗಿ ಅವರಿಗಿಂತ 23 ವರ್ಷ ಚಿಕ್ಕ ಹುಡುಗಿನ ಅವ್ರು ಮದುವೆ ಆಗಿದ್ದು, ಇವ್ರಿಗೆ 23 ವರ್ಷ ಆದಾಗ ಆ ಮಗುಗೆ 5 ವರ್ಷ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮನೇಲೂ 5 ವರ್ಷದ ಮಕ್ಳು ಇರ್ತಾವಲ್ಲ, 23 ವರ್ಷದವ್ರಿಗೆ ಇದನ್ನ ಮದುವೆ ಮಾಡ್ಕೊಡಕ್ ಸಾಧ್ಯವಾಗ್ತದೆ. ಯೋಚನೆ ಮಾಡಿದ್ರೆ ನಮ್ಗೆ ರಾಮಕೃಷ್ಣರ ಸ್ಥಿತಿ ಅರ್ಥ ಆಗುತ್ತೆ. ಅಂತ ಹಸು ಮಗುವನ್ನ ಎಂಥ ದೊಡ್ಡ ಇವತ್ತು ಕೂಡ ಶ್ರೀಮಾತೆ ಅಂತ ಕರೆಯುವಂತಹ ಮಟ್ಟಕ್ಕೆ ತಂದಿದ್ದು ರಾಮಕೃಷ್ಣ. ಆ ಮಗುವಿನ ತಲೆಯಲ್ಲಿ ಭಗವಂತನ ಬೀಜವನ್ನು ಬಿತ್ತಿ ಅದು ರಾಮಕೃಷ್ಣ ನಿರ್ಯಾಣದ ನಂತರ ಅದು ದೊಡ್ಡ ವೃಕ್ಷವಾಗಿ ಪ್ರಪಂಚದ ಅತ್ಯಂತ ಪಸರಿಸುವ ಹಾಗೆ ಮಾಡಿದ್ದು ಶ್ರೀಮಾತೆಯವರು. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಕಷ್ಟಪಟ್ಟು ಹುಡುಕಿದ್ರೆ ರಾಮಕೃಷ್ಣರಂತವ್ರು ಸಿಕ್ಕಬಹುದು, ಆದ್ರೆ ಶ್ರೀಮಾತೆ ಅಂತವ್ರು ಮಾತ್ರ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಪ್ರಪಂಚದ ಎಲ್ಲ ಪಾವಿತ್ರ್ಯತೆ ಸಕಡಿಯ ಒಂದು ಬೊಟ್ಟಿಗೆ ಹಾಕಿ ಶ್ರೀಮಾತೆಯವರನ್ನ ಒಂದು ಕಡೆ ಕೂರಿಸಿದ್ರೆ ಶ್ರೀಮಾತೆಯವರ ತೂಕವೇ ಜಾಸ್ತಿಯಂತೆ. ಆ ಪಾವಿತ್ರ್ಯತೆಯ ಮೂಟೆಗಳಿಗಿಂತ ಶ್ರೀಮಾತೆ ತೂಕ ಜಾಸ್ತಿ ಅಂತ ವಿವೇಕಾನಂದರು ಹೇಳಿದ್ರು ಅಂದ್ರೆ ಆಕೆ ಎಂಥವ್ರು ಇರ್ಬೋದು, ಅದ್ಯಾವ ಸಾಧನೆ ಮಟ್ಟ ಅದು? ಯಾಕೆಂದ್ರೆ ಅವರು ಬಹಳ ಜಯರಾಮ್ ಪಾಟೀಲ್ ಅನ್ನೋದು ಒಂದು ಬಹಳ ಸಣ್ಣ ಹಳ್ಳಿ, ಆ ಕಾಲದಲ್ಲಿ ಯಾವ ವಿದ್ಯಾಭ್ಯಾಸ ಇಲ್ಲದಂತದ್ದು, ಅಂತ ಹಳ್ಳಿಯಲ್ಲಿ ಅವರು ಸದಾ ಮೂಢನಂಬಿಕೆಗಳು, ರೋಗ ರುಜಿನಗಳು ಅದೆಲ್ಲ ಇದ್ದಿದ್ದು. ಆ ಬಂಗಾಳ ಅಂತೂ ಬಹಳ ಹಿಂದುಳಿದ ಪ್ರದೇಶ ಆ ಕಾಲದಲ್ಲಿ. ಅಲ್ಲಿ ಹುಟ್ಟಿದಂತಹ ಶ್ರೀಮಾತೆಯವರು ಎಂತ ರಾಮಕೃಷ್ಣರನ್ನು ಮೀರಿ, ರಾಮಕೃಷ್ಣರೇ ಒಂದ್ ಕಡೆ ಹೇಳ್ತಾರೆ, ನನ್ನ ಅಂತ ಶಕ್ತಿ ಅವಳು, ಅವಳನ್ನ ಸಾಮಾನ್ಯದವಳು ಅಂತ ನೀವು ತಿಳ್ಕೊಬೇಡಿ. ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಯಾಕೆಂದ್ರೆ ಆಕೆಗೆ ಏನು ಅಕ್ಷರಾಭ್ಯಾಸ ಇರಲಿಲ್ಲ, ವಿದ್ಯಾಭ್ಯಾಸ ಇರಲಿಲ್ಲ, ಶಾಸ್ತ್ರ ಗೊತ್ತಿರಲಿಲ್ಲ. ಹಾಗಾಗಿ ನೀವು ಅವಳನ್ನ ತುಂಬಾ ಹಗುರವಾಗಿ ಕಾಣಬೇಡಿ, ಅವಳು ಸಾಕ್ಷಾತ್ ಆದಿಶಕ್ತಿ ಭವತಾರಿಣಿ ಅವಳು, ಆದ್ರಿಂದ ಅವಳನ್ನ ಹಗುರವಾಗಿ ಕಾಣ ಆಗಿಲ್ಲ. ಆ ಭವತಾರಿಣಿಯಾಗಿ ಮಾರ್ಪಡಿಸಿದ್ದು ರಾಮಕೃಷ್ಣರ ಸಾಧನೆ ಅವಳಲ್ಲಿ ಅದು ಆವಿರ್ಭೂತ. ಇವಾಗ ನಾವು ಕಲ್ಲಿನ ವಿಗ್ರಹದಲ್ಲಿ ಭಗವಂತನನ್ನ ಹೇಗೆ ಆವಾಹನೆ ಮಾಡಿ ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಇದನ್ನ ತೆರೆದ ಶಕ್ತಿಯನ್ನ ತುಂಬುತ್ತೇವೋ, ಆ ರೀತಿ ರಾಮಕೃಷ್ಣ ಸಜೀವವಾಗಿರ್ತಕ್ಕಂತಹ ಶಾರದಾ ಮಾತೆಯವರ ಹೃದಯದಲ್ಲಿ ಭಗವತಿಯನ್ನ ಸ್ಥಾಪನೆ ಮಾಡಿ ಪ್ರಪಂಚಕ್ಕೆಲ್ಲ ಅದನ್ನು ತೋರಿಸ್ಬಿಟ್ರು. ಇದು ನಮ್ಗೆಲ್ಲ ಪಾಠ, ಇದು ಪ್ರಾರ್ಥನೆಯ ಬಲ. ಆ ರಾಮಕೃಷ್ಣ ಮಾಡಿದ ಪ್ರಾರ್ಥನೆ ನಿರಂತರವಾಗಿ ಅವ್ರ ಶರೀರ ಬಿದ್ದೋಗೋವರೆಗೂ ಅವರು ಭಗವತಿಯ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಭಗವತಿ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದ್ಲು, ಅವರಿಗೆಲ್ಲ ದರ್ಶನ ಕೊಡ್ತಾ ಇದ್ರು. ಪ್ರತಿಯೊಂದು ಆಗುವಾಗವರು ಅವರಿಗೂ ಹೆಚ್ಚಿನ ಶಾಸ್ತ್ರಜ್ಞಾನ ಇಲ್ಲದ್ರು ಮಹಾ ವಿದ್ವಾಂಸಿಗಳು ಬರೋರು ಅವರು, ಅದೇ ಪುಸ್ತಕ ಪಾಂಡಿತ್ಯ ಎಲ್ಲ ನೋಡಿ ಎಂತೆಂತವ್ರು. ಆ ಇದರಲ್ಲಿ ನೀವು ವಚನಗಳೆಲ್ಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಂತೆಂತ ದೊಡ್ಡ ದೊಡ್ಡ ಆಕಾರದ ಪಂಡಿತರು ಶಾಸ್ತ್ರಾಧ್ಯಯನದಲ್ಲಿ ಅಗ್ರಗಣ್ಯರು. ಇಂಥ ಪುಟದಲ್ಲಿ ಇಂಥ ಇದರಲ್ಲಿ ಹೀಗೆ ಹೇಳಿದೆ ಅಂತ ಅಥೆಂಟಿಕೇಟೆಡ್ ಆಗಿ ಪುಸ್ತಕದ ಇದಿಲ್ಲದಲೇ ಸಹಾಯ ಇಲ್ಲದೆ ಹೇಳ್ತಕ್ಕಂತಹ ಪಂಡಿತರೆಲ್ಲ ಆ ಜಿಜ್ಞಾಸೆಯಲ್ಲಿ ಮನಸ್ಸು ಗೋಜಲಾಗಿ ಒಂಥರ ಅಸ್ತವ್ಯಸ್ತವಾಗಿ ಇದರಲ್ಲಿ ಹೇಳಿದ್ ನಿಜವೋ ಅಥವಾ ಅದು ಸುಳ್ಳು ಅನ್ನೋದೇ ಗೊತ್ತಾಗದಂತ ಪರಿಸ್ಥಿತಿ, ಇದೇನಾದ್ರೂ ಕಾಲ್ಪನಿಕೋ, ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಶಾಸ್ತ್ರ ಗ್ರಂಥಗಳನ್ನು ಓದಿದ ಮಾತ್ರಕ್ಕೆ ಪರಮಾತ್ಮ ಸಿಕ್ಕೋದಿಲ್ಲ, ಅದಕ್ಕೊಬ್ಬ ಸರಿಯಾದ ಗುರುವೇ ಬೇಕು, ಮಾರ್ಗದರ್ಶನ ಬೇಕು, ಆ ದಾರಿಯಲ್ಲಿ ನಾವು ಹೋಗ್ಬೇಕು, ಆವಾಗ್ಲೇನೆ ನಮ್ಗೆ ಭಗವಂತ ಪ್ರಾಪ್ತಿ ಆಗೋದು. ಬರೀ ಪುಸ್ತಕಗಳಿದೆ, ನನ್ನ ಹತ್ರ ಬೇಕಾದಷ್ಟು ಪುಸ್ತಕ ಇದೆ, ನಾನೆಲ್ಲ ಓದ್ಬಿಟ್ಟಿದ್ದೀನಿ, ಅದನ್ನ ಅನುಷ್ಠಾನಕ್ಕೆ ತರೋದೇನು ನಂಗೆ ಕಷ್ಟ ಆಗಲ್ಲ, ಯಾಕೆಂದ್ರೆ ಪುಸ್ತಕ ಇಟ್ಕೊಂಡು ಯೋಗಾಭ್ಯಾಸ ಮಾಡಿದ ಹಾಗೆ ಆಗೋದಿಲ್ಲ. ಹಾಗೆ ಅಂತ ಪಂಡಿತರು ಬಂದು ರಾಮಕೃಷ್ಣರ ಹತ್ರ ಮೊದಲು ಬಂದಾಗ ಒಳಗಡೆ ಪ್ರವೇಶ ಮಾಡುವಾಗ ಇವನಿಗೆ ಏನ್ ಗೊತ್ತಿದೆ, ಬರೀ 2 ವಸ್ತ್ರ ಸಾಧಾರಣ ವಸ್ತ್ರ ಹಾಕೊಂಡು ತುಂಬಾ ಸರಳವಾಗಿ ಕೂತಿರುವಾಗ ಅಯ್ಯೋ ನಾವು ಬಂದಿ ತಪ್ಪಾಯ್ತೇನೆ ಅನ್ಕೊಂಡು ಒಳಗೆ ಬಂದವರು ಹೋಗೋ ಹೊತ್ತಿಗೆ ಶರಣಾಗತರಾಗಿ ಹೊರಟೋಗ್ತಾರೆ. ಅವರಿಗೆ ಯಾವ ಜಿಡುಕಿತ್ತೋ, ಯಾವ ಶಾಸ್ತ್ರದ ಇದರಲ್ಲಿ ಇದು ಯಾರಿಗೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಸಮಸ್ಯೆಯನ್ನು ನಾನೀಗ ತಂದಿದ್ದೇನೆ, ಇದರಲ್ಲಿ ಖಂಡಿತ ರಾಮಕೃಷ್ಣ ತಪ್ಪಿ ಬಾಗ್ತಾರೆ ಅಂತ ಅನ್ಕೊಂಡು ಬಂದಿರೋರು ರಾಮಕೃಷ್ಣ ಪಾದಕ್ಕೆ ಬಿದ್ದು ಬಿಟ್ಟು ಶರಣಾಗತರಾಗಿ ಕಡೆಯವರೆಗೂ ತಮ್ಮ ಜೀವನದ ಕೊನೆಯವರೆಗೂ ರಾಮಕೃಷ್ಣನ ಗುರು ಅಂತ ಮಾನ್ಯ ಮಾಡಿದ್ರು. ಸ್ವಾಮಿ ಹೇಳ್ತಾರೆ, ಜ್ಞಾನವಾಹಿನಿ ಇದೇ ಮಾತೆ ಹೇಳಿದ್ದಾರೆ, ರಾಮಕೃಷ್ಣರ ಕಾಲದಲ್ಲಿ ಪ್ರಕಾಂಡ ಪಂಡಿತರು ಅನೇಕ ಜನ ಇದ್ರು ವಿದ್ವಾಂಸರು, ಅವರೆಲ್ಲ ಹೆಸರು ಚರಿತ್ರೆಯಲ್ಲಿ ದಾಖಲಾಗಿದೆಯೇ ಹೊರತು ನಮ್ಮ ಮಸ್ತಿಷ್ಕದಲ್ಲಿ ಅದು ಇಲ್ಲ, ಜ್ಞಾಪಕ ಬರಲ್ಲ. ಈಗಲೂ ಕೂಡ ಸಡನ್ ಆಗಿ ಹೇಳೋದ್ರೆ ನಂಗೆ ಬರಲ್ಲ, ಎಲ್ಲ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಆದ್ರೆ ರಾಮಕೃಷ್ಣ ಮಾತ್ರ ಪ್ರಪಂಚದಾದ್ಯಂತ ನೆನಪಿದ್ದಾರೆ. ಯಾಕೆ ಹೇಳಿ, ಅವರು ಅಷ್ಟು ದೊಡ್ಡ ವಿದ್ವಾಂಸರಾದರೂ ಅವ್ರಗಳು ನೆನಪಿಲ್ಲ. ರಾಮಕೃಷ್ಣ ನಮ್ಗೆ ಯಾಕೆ ನೆನಪಿದ್ದಾರೆ ಅಂದ್ರೆ ಅವರು ಭಗವಂತನನ್ನು ಅನುಭವಿಸಿದ್ದಾರೆ, ಭಗವಂತನನ್ನ ಒಳಗಡೆನೆ ಇಟ್ಕೊಂಡಿದ್ದಾರೆ, ಕಡೆಗೆ ಅವರೇ ಭಗವಂತನಾಗಿದ್ದಾರೆ. ಇದು ಈ ಶಾಸ್ತ್ರದಲ್ಲಿ ಹೇಳುತ್ತೆ, ಭೃಂಗ ಒಂದು ಸಣ್ಣ ಕ್ರಿಮಿ ತಂದು ಒಳಗಡೆ ಇಡ್ತಂತೆ, ಗುಯಿ ಅನ್ನಿಸುತ್ತೆ. ಭೃಂಗಕೀಟ ನ್ಯಾಯ ಅಂತ ಇದು ಕೇಳ್ತಾರೆ ವೇದಾಂತದಲ್ಲಿ. ಆ ಗುಯಿ ಅನ್ನೋ ಶಬ್ದ ಈ ಒಳಗಡೆ ಇರೋ ಕೀಟ ಕೇಳುತ್ತಲ್ಲ, ಭ್ರಮರಕೀಟ ನ್ಯಾಯ ಅಂತ. ಆ ಕೀಟ ಕೇಳಿ ಆ ಭೃಂಗದ ಬಗ್ಗೆ ಭಯ ಬರುತ್ತಂತ ಅನ್ಕೊಂತಾರ, ಕಿವಿಲಿ ಗುಯಿ ಮುಟ್ಟಿ ಗುಯಿ ಮುಟ್ಟಿ ಅದ್ರತಾ ಇರ್ತಂತೆ. ಆ ಶಬ್ದ ಕೇಳಿ ಕೇಳಿ ಕೇಳಿ ಕೇಳಿ ಚಿಕ್ಕ ಕೀಟ ಕಡೆಗೆ ಭ್ರಮರ ಆಗಿ ಹಾರಿ ಬರ್ತಾವೆ. ಹೀಗೆ ಇದು ರಾಮಕೃಷ್ಣರು ಹಾಗೆ ಭಗವತಿಯ ಆರಾಧನೆ ಮಾಡಿ ಮಾಡಿ ಮಾಡಿ ಎಲ್ಲಾ ತರದ ಸಾಧನೆ ಮಾಡಿ ಎಲ್ಲಾ ಧರ್ಮಗಳಲ್ಲಿ ಭಗವಂತ ಹೇಗಿದ್ದಾನೆ ಅನ್ನೋದನ್ನ ಮಾಡಿ ಎಲ್ಲರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಯೇಸು ಕ್ರಿಸ್ತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ್ರು, ಮೊಹಮ್ಮದ್ ಪೈಗಂಬರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ್ರು, ನಮ್ಮ ದೇವರುಗಳಂತೂ ಸಾಕ್ಷಾತ್ಕಾರ ಆದ್ರು. ಕಡೆಗೆ ಅವ್ರ ಮಾತೇ ವೇದ ಆಗೋಯ್ತು, ಅವ್ರ ಪ್ರತಿ ಮಾತು ಮಂತ್ರವಾಗೋಯ್ತು. ರಾಮಕೃಷ್ಣರು ಹೇಳಿದ್ರು ಅಂದ್ರೆ ಮುಂದೆ ಅದು ಕಪಿಲ ಇಲ್ಲ. ಆ ಥರದಲ್ಲಿ ಅವರಿಗೆ ಸರಸ್ವತಿ ನಾಲ್ಕೆ ಮೇಲೆ ವಾಗ್ದೇವಿ ಕೂತ್ಬಿಟ್ರು. ಹೃದಯ ಹೇಳ್ತಾನಂತೆ, ಮಾವ ಜಾಸ್ತಿ ಮಾತಾಡ್ಬೇಡ ನೀನು, ಎಲ್ಲ ಮಾತು ಖರ್ಚಾಗ್ಬಿಟ್ರೆ ನಾಳೆ ಯಾರು ನಮ್ಮ ಹತ್ರ ಬರೋದೇ ಇಲ್ಲ, ಸಾಕು ಇವತ್ತಿಗೆ ಅಂತಂದಂತೆ. ರಾಮಕೃಷ್ಣರು ಹೇಳ್ತಾರಂತೆ, ಅಯ್ಯೋ ಪೆದ್ದೆ, ನಾನ ಮಾತಾಡಿದ್ದು, ನಾನಲ್ಲ ಮಾತಾಡಿದ್ದು, ಭಗವತಿ ನನಗೆ ಏನ್ ಹೇಳಂತಾಳೋ ಅದನ್ನೇ ನಾನು ಹೇಳೋದು. ಈ ಹಳ್ಳಿ ಕಡೆಗಳಲ್ಲಿ ಈ ಧಾನ್ಯ ರಾಶಿ ಹಾಕಿರ್ತಾರೆ, ಅಳಗ ಅಳಗು ಮೂಟಕ್ಕೆ ಮುಸ್ಬೇಕು. ಅವನು ಅಳಿಯನ್ನು ಸೇರಿಸ್ಕೊಂಡು ಅಳಿತಾ ಇರ್ತಾನೆ, ಒಂದು ಎರಡು ಮೂರು ಅಂತ. ಅವನಿಗೆ ಅಲ್ಲೇ ರಾಶಿ ಎಷ್ಟಿದೆ ಅಂತ ಅವ್ನು ಆ ಕಡೆ ಗಮನ ಇಲ್ಲ. ಅವನಿಗೆ ಮೂಟಕ್ಕೆ ಎಷ್ಟು ತುಂಬಬೇಕೋ ಅಷ್ಟು ಅವನು ಎಣಿಕೆ ಮಾಡೋದು, ತುಂಬ ಹಾಕೋದು ಅಷ್ಟೇ. ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬ ಕೂತಿರ್ತಾನೆ, ಇಲ್ಲಿ ರಾಶಿ ಕಡಿಮೆ ಆದಾಗೂ ತೊಳ್ತಾ ಇರ್ತಾನೆ ಅವನು. ಇವನಿಗೆ ಖಾಲಿ ಆಗ್ಬಾರ್ದು, ಯಾಕಿನ ಪ್ರಾಸೆಸ್ ನಿಲ್ಬಾರ್ದು. ಹಾಗೆ ರಾಮಕೃಷ್ಣರು ಈ ಉದಾಹರಣೆ ಕೊಟ್ರಂತೆ, ನೋಡು ನಾನು ಬರೀ ಅಳದ ಹಾಕೋನ್ ಮಾತ್ರ, ತಳ್ಳುಕೊಡೋಳು ಭಗವತಿ ಅವಳು ತಳ್ಳುಕೊಡ್ತಾಳೆ, ನೀನೇನು ಯೋಚನೆ ಮಾಡಬೇಡ. ನಾನು ಆಡೋ ಮಾತಾಗಿದ್ರೆ ಮುಗಿದೋಗ್ತಿತ್ತು, ಇದು ಭಗವತಿ ಆಡೋ ಮಾತಾದ್ರೆ ನೀನು ಯಾವತ್ತಿಗೂ ಮುಗಿಯಲ್ಲ. ಇದು ಆತ್ಮವಿಶ್ವಾಸ, ಪ್ರಾರ್ಥನೆ ನಮಗೆ ಇಂತಹ ಒಂದು ಆತ್ಮವಿಶ್ವಾಸವನ್ನು ಕೊಡುತ್ತೆ. ಈ ಆತ್ಮವಿಶ್ವಾಸ ನಮಗೆ ಭಗವಂತನವರಿಗೂ ಕರ್ಕೊಂಡು ಹೋಗುತ್ತೆ. ಇನ್ನು ಮೂರನೇದು ಸ್ವಾಮಿ ಹೇಳೋದು, ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಲ್ಲ, ವಾಹಿನಿ ಮುಂದೆ ಹರಿಬೇಕಲ್ಲ. ಮೂರನೇದು ಭಗವಂತನಲ್ಲಿ ನೀನು ಮುಳುಗುಬಿಡು, ವೆಲ್ಲಿಂಗ್ ಇನ್ ಗಾಡ್ ಅಂತ ಹೇಳ್ತಾರೆ. ಆ ಭಗವಂತನಲ್ಲಿ ಮುಳುಗೋದು ಅಂದ್ರೆ ಹ್ಯಾಂಗ್ ಮುಳುಗೋದು ನಮ್ಗೊಂಥರ ಅರ್ಥ ಆಗೋದೇ ಇಲ್ಲ. ಏನ್ ಮುಳುಗೋದು ಅಂದ್ರೆ ಏನು, ಹ್ಯಾಂಗ್ ಮುಳುಗ್ಬೇಕು? ನೆರೂರು ಅಂತ ನೀವೆಲ್ಲ ಕೇಳಿರ್ಬೋದು, ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ, ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ತಮಿಳ್ನಾಡಿನಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಒಬ್ರು ಸದಾಶಿವ ಬ್ರಹ್ಮೇಂದ್ರ ಅಂತ ಒಬ್ರು ಅವಧೂತರಿದ್ರು, ಬಹಳ ಹಿಂದೆ ಚಂದ್ರಶೇಖರ ಭಾರತಿಗಳವರಿಗೂ ಹಿಂದೆ. ಅವರು ಮೊದಲೇ ಆಗ್ಲಿಲ್ಲ, ಒಳ್ಳೆ ಸ್ಫುರದ್ರೂಪಿ ಯುವಕ, ಚಿಕ್ಕ ವಯಸ್ಸಿನವರು. ಆ ಕಾಲದಲ್ಲೇ ಅವರಿಗೆ ಈ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಹೊರಟೋಗ್ಬಿಟ್ರು. ಭಗವಂತನ ಬಿಟ್ರೆ ಬೇರೆ ಇಲ್ಲ, ಇದ್ಯಾವುದು ಶಾಶ್ವತ ಅಲ್ಲ, ಇದೆಲ್ಲ ಬೇಡದೆ ಇರ್ತಕ್ಕಂಥದ್ದು, ನಂಗೆ ಅವನೇ ಬೇಕು ಅನ್ನುವಂಥದ್ದು ಬಂತು. ಸದಾ ಭಗವಂತನ ಬಗ್ಗೆನೆ ಧ್ಯಾನ, ಕೀರ್ತನೆಗಳೆಲ್ಲ ಇದೆ ಸದಾಶಿವ ಬ್ರಹ್ಮೇಂದ್ರ ಕೀರ್ತನೆಗಳು, ಗೃಹಿಂ ಮುಂದೆ ಇವೆಲ್ಲ ಅವ್ರದೆ. ಅಲ್ಲ, ನಿಮ್ಮ ಶಿಷ್ಯನಿಗೆ ಹುಚ್ಚಿಡ್ಬಿಟ್ಟಿದೆ, ಸ್ವಲ್ಪ ಅವನನ್ನ ಹತೋಟಿಲಿ ಇಟ್ಕೊಳ್ಳಿ. ಆಗ ಆ ಗುರುಗಳು ಒಂದೇ ಮಾತಾಡಿದಂತೆ, ಅಯ್ಯೋ ಅವನಿಗೆ ಹಿಡಿದು ಹುಚ್ಚು ನನಗೆ ಹಿಡಿದಿದೆ. ನೋಡಿ ಹೇಗಿರುತ್ತೆ, ಇವ್ರು ಗುರು ಆಗಿರ್ಬೋದು ಆದ್ರೆ ಶಿಷ್ಯ ಆದನು, ಆ ಶಿಷ್ಯ ಅನ್ನೋದಲ್ಲ, ಒಳಗಡೆ ಇರ್ತಕ್ಕಂತ ಪರಮಾತ್ಮ ಅವನು ಎಷ್ಟು ದೊಡ್ಡವನು. ಅಲ್ಲಿ ಗುರು ಶಿಷ್ಯ ಯಾವುದೂ ಇಲ್ಲ, ಗುರುವೇ ಪಶ್ಚಾತ್ತಾಪ ಪಡುವಂತಾಗಿತ್ತು. ಇಷ್ಟು ದಿನ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ರು, ನನಗ ಹುಚ್ಚು ಬರಲಿಲ್ಲ, ಈ ಪ್ರಪಂಚ ನಶ್ವರ ಅನ್ನುವಂತ ಇದನ್ನ ಮನವರಿಕೆ ಮಾಡ್ಕೊಂಡು ಅವನು ಅದನ್ನ ಇದ್ಮಾಡ್ತಾ ಇದ್ದಾನಲ್ಲ, ಅನುಭವಿಸ್ಕೊಂಡು ಆನಂದವಾಗಿ ಓಡಾಡ್ತಿದ್ದಾನಲ್ಲ. ಆ ಆನಂದವಾಗಿ ಓಡಾಡ್ತಿರ್ತಕ್ಕಂತ ಸದಾಶಿವ ಬ್ರಹ್ಮೇಂದ್ರ ಒಂದ್ಸಲ ಬರೀ ಮೈಲಿ ಒಂದು ಮುಸ್ಲಿಂ ಕಾಲೋನಿ ಒಳಗೆ ನುಗ್ಗಿದ್ದಾರೆ, ಗೊತ್ತಿಲ್ಲ ಅವರಿಗೆ ನಾನು ಎಲ್ಲಿ ಹೋಗ್ತಿದ್ದೀನಿ, ಮೈ ಮೇಲಿನ ಬರುವೇ ಇಲ್ಲ, ಆಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಲವು ಕಟ್ಟರ್ಪಂಥಿ ಮುಸಲ್ಮಾನರು ಏನಂದ್ಕೊಂಡ್ರು ಅಂದ್ರೆ, ಓ ಇವ್ರೇನೋ ನಮ್ಮ ಹೆಂಗಸರು, ಅಲ್ಲಿ ಮನೆ ಒಳಗೆಲ್ಲ ಗುರ್ಕಾ ಎಲ್ಲ ಹಾಕೊಳ್ಬಲ್ಲ ಅವರು, ಅಯ್ಯೋ ನಮ್ಮ ಹೆಂಗಸರ ಬಗ್ಗೆ ಅದು ಬರೀ ಮೈಲಿ ಬೇರೆ ಬಂದಿದ್ದಾನೆ, ಏನ್ ಅನ್ಕೋಬೇಕು ಅವರು, ಏನೋ ಕೆಟ್ಟ ದೃಷ್ಟಿಯಿಂದ ಇವ್ನು ಏನೋ ಮಾಡಕ್ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಕಡ್ಗ ತಗೊಂಡು ಕತ್ತಿ ತಗೊಂಡು ಒಂದು ಭುಜನ ಕಟ್ಟಿಸ್ತಾಕ್ತು, ಕೈ ತುಂಡ ಕೆಳಗಿತ್ತು. ಸದಾಶಿವ ಬ್ರಹ್ಮೇಂದ್ರಿಗೆ ಗೊತ್ತೇ ಇಲ್ಲ, ಆಡ್ಕೋತ ಹೋಗ್ತಾ ಇದಾರೆ, ರಕ್ತ ತೊಟ್ಟಿಕ್ತಾ ಇದೆ, ಕೈ ಬಿದ್ದೋಗಿದೆ, ಇವ್ರಿಗೆ ಕೈ ಬಿದ್ದೋಗಿದ್ದು ಗೊತ್ತಿಲ್ಲ. ಆನಂದವಾಗಿ ಈ ಮುಸಲ್ಮಾನರಿಗೆಲ್ಲ ಆಶ್ಚರ್ಯ ಆಯ್ತಂತೆ, ಕೈ ಕತ್ತರಿಸಿದ್ದು ಗೊತ್ತಿಲ್ಲ, ಅವ್ರಿಗೆ ಏನು ಇದೇ ಇಲ್ಲ, ಅರಿವೇ ಇಲ್ಲ, ಅಯ್ಯೋ ನಾವೇನೋ ಮಹಾಪ್ರಾಧ ಮಾಡ್ಬಿಟ್ಟಿದೀವಿ ಅಂತ. ಅಷ್ಟೊತ್ತಿಗೆ ಈ ಇದೆಲ್ಲ ಗುರುಗಳಿಗೆ ತಲುಪಿದ್ರು, ಎಲ್ಲ ಶಿಷ್ಯ ಸಮೇತರ ಬಂದ್ರು. ಬಂದ್ಕೊಳ್ಳೋ ಏನ್ ಮಾಡಿದ್ರಿ, ಅವನ್ ಅಂತವನಲ್ಲ, ಅವನು ಈ ಸ್ಥಿತಿಲಿ ಇದಾನೆ ಅವನೀಗ, ಅವನಿಗೆ ಪ್ರಪಂಚದಲ್ಲಿ ಭಗವಂತನ ಬಿಟ್ಟು ಬಿಟ್ಟು ಇನ್ನೇನೋ ಕಾಣ್ತಾ ಇಲ್ಲ, ನಿಮ್ ಹೆಂಗಸರು ಕೆಟ್ಟ ದೃಷ್ಟಿಯಲ್ಲಿ ನೋಡಕ್ಕಾಗ್ಲಿ, ಏನೋ ಕೆಟ್ಟದ್ ಮಾಡಕ್ಕಾಗ್ಲಿ ಅವ್ನು ಬಂದಿದ್ದಲ್ಲ, ಏನ್ ಮಾಡಿದ್ರಿ ಅಂದಾಗ ಆ ಮುಸಲ್ಮಾನರೆಲ್ಲ ಸದಾಶಿವ ಬ್ರಹ್ಮೇಂದ್ರ ಕಾಲಿಗೆ ಬಿದ್ದು, ಅಯ್ಯೋ ನಮ್ಮಿಂದ ಅಪರಾಧ ಆಯ್ತು ನಿಮ್ಗೀಗ, ಯಾಕೆ ಏನಂತ ಏನು ನೋಡಿದ್ರೆ ಆವಾಗ ಅವ್ರಿಗೆ ಗೊತ್ತಾಗ್ತಿದೆ ದೇಹದಲ್ಲಿ ಬೈ ಇಲ್ಲ ಅಂತ. ಏನ್ ಪರವಾಗಿಲ್ಲ, ಯೋಚನೆ ಮಾಡಬೇಡಿ ಇದ್ರಂತೆ. ಆಮೇಲೆ ಆ ಕೈ ಪವಾಡ ಸದೃಶವಾಗಿ ಕೂಡ್ಕೋತದೆ. ಇದು ಹೇಳ್ತಾರೆ ಕಥೆನ ಹೀಗೆ. ಇಂಥ ಸದಾಶಿವ ಬ್ರಹ್ಮೇಂದ್ರ ಇವತ್ತು ಅಲ್ಲಿ ಸಮಾಧಿ ಇದೆ ಅವ್ರದ್ದು, ಅಲ್ಲಿಗೆ ಹೋಗ್ತಾರೆ ಸಾಮಾನ್ಯವಾಗಿ ಶೃಂಗೇರಿ ಪರಂಪರೆಯವರೆಲ್ಲ, ತಮಿಳುನಾಡಿನ ಜಗದ್ಗುರುಗಳು ಎಲ್ಲ, ಎಲ್ಲ ಚಂದ್ರಶೇಖರ ಭಾರತಿಗಳಿಂದ ಚಂದ್ರಶೇಖರ ಭಾರತಿಗಳಿಗಂತೂ ಸದಾಶಿವ ಬ್ರಹ್ಮೇಂದ್ರರು ಅಂದ್ಬಿಟ್ರೆ ಅಷ್ಟು ಆರಾಧ್ಯ ದೈವ ಇದ್ದ ಹಾಗೆ, ಅವರಿಗೆ ಅವರೇ ಪ್ರೇರಣೆ ಅಂತೆ. ಚಂದ್ರಶೇಖರ ಭಾರತಿಗಳು ದೊಡ್ಡ ಅವಧೂತರು, ಅವ್ರಿಗೆ ಸದಾಶಿವ ಬ್ರಹ್ಮೇಂದ್ರರು ಪ್ರೇರಣೆ ಅಂತೆ. ಈಗಲೂ ಶೃಂಗೇರಿ ಮಠದ ಪರಂಪರೆಯಲ್ಲಿ ಬರುವ ಎಲ್ಲ ಗುರುಗಳು ಕೂಡ ತಮಿಳುನಾಡಿಗೆ ಪ್ರವಾಸ ಇದಕ್ಕೆ ಹೋದ್ರೆ, ಅವರು ಯಾತ್ರೆ ಹೋದ್ರೆ ಸದಾಶಿವ ಅಲ್ವಾಗುತ್ತೆ ಅಂತ ಹೇಳಿದ್ರಂತೆ. ಸರಿ, ಅವ್ನು ಬಂದ ಕೂತ್ಕೊಂಡ, ಪ್ರವಚನ ಎಲ್ಲ ಶುರುವಾಯ್ತು, ಬಹಳ ಚೆನ್ನಾಗಿ ಅವತ್ತಿನ ದಿನ ಏನು ಆಗ್ಲಿಲ್ಲ. ಈ ಘಟನೆ ಎಲ್ಲ ಅವ್ರ ಮನಸ್ಸಿನಿಂದ ಮಾಸಿದ ಮೇಲೆ ಒಂದು ದಿನ ಒಂದ್ ದೊಡ್ಡ ಅಲ್ಲಿಗೆ ಹೋಗ್ತಾರೆ ಸಾಮಾನ್ಯವಾಗಿ ಶೃಂಗೇರಿ ಪರಂಪರೆಯವರೆಲ್ಲ, ತಮಿಳುನಾಡಿನ ಜಗದ್ಗುರುಗಳು ಎಲ್ಲ, ಎಲ್ಲ ಚಂದ್ರಶೇಖರ ಭಾರತಿಗಳಿಂದ ಚಂದ್ರಶೇಖರ ಭಾರತಿಗಳಿಗಂತೂ ಸದಾಶಿವ ಬ್ರಹ್ಮೇಂದ್ರರು ಅಂದ್ಬಿಟ್ರೆ

ಹೇಳೋದಿಲ್ಲ. ಕೇಳ್ತಾರೆ ಯಾವ ಈ ಬೆಂಕಿ ಬಿದ್ದಿರೋ ವಿಚಾರವೇ ಅವ್ನ ತಲೆಯಲ್ಲಿ ಹೋಗ್ದ ಹಾಗೆ ಅದು ಉಪನ್ಯಾಸ ನಡೀತಾನೆ ಇತ್ತು. ಇಲ್ಲಿ ರಾಜಭಟ್ರು ಬಂದು ಘೋಷಣೆ ಮಾಡ್ತಾನೆ ಇದ್ರು, ಅವ್ರ ಗುರುಗಳು ಉಪನ್ಯಾಸ ನಿಲ್ಲಿಸ್ಲಿಲ್ಲ, ಅದನ್ನ ಕೇಳೋದು ನಿಲ್ಲಿಸ್ಲೂ ಇಲ್ಲ, ಈ ಕಡೆ ಗಮನವೂ ಇಲ್ಲ. ಉಪನ್ಯಾಸದ ಬಗ್ಗೆ ತೀವ್ರವಾದಂತ ಗಮನ ಇಲ್ಲದೆ ಇದ್ದವರೆಲ್ಲ ಓಡೋದ್ರು. ಕಡೆ ಉಳಿದಿದ್ದು ಬರೀ ಜನಕ ಮತ್ತು ಗುರು ಮಾತ್ರ ಉಳಿದ್ರಂತೆ. ಆಮೇಲೆ ಅವರೆಲ್ಲ ಹೋಗಿ ನೋಡಿ ಅಲ್ಲಿ ಏನಿಲ್ಲ, ಬೆಂಕಿನಿಲ್ಲ, ಎಲ್ಲ ಸುಳ್ಳು ಅಂತ ಹೇಳಿ ಎಲ್ಲ ವಾಪಸ್ ಬಂದ್ರಂತೆ. ಮತ್ತೆ ನಮ್ಮನ್ನ ಈ ರಾಜಭಟ್ರು ಸುಳ್ಳು ಹೇಳಿ ಮಿಸ್ಗೈಡ್ ಮಾಡಿ ನಮ್ಗೆ ಎಂತ ಒಳ್ಳೆ ಪ್ರವಚನ ತಪ್ಪಿಸ್ಬಿಟ್ರು ಅಂತ ಹೇಳ್ಕೊಂಡು ಬಂದ್ರಂತೆ. ಆವಾಗ ಗುರುಗಳು ಹೇಳಿದ್ರಂತೆ, ನೋಡಿ ನಿಮಗೂ ಇವನಿಗೂ ಇದೇ ವ್ಯತ್ಯಾಸ. ಇಂಥ ಅವನು ಬೇಕು, ಇವನು ಅಧಿಕಾರಿ, ಇಂಥ ಪ್ರವಚನಕ್ಕೆ ಇವನು ಅಧಿಕಾರಿ. ಅದರಿಂದ ಯಾರು ಅಧಿಕಾರಿಯೋ ಅವನನ್ನು ಬಿಟ್ಟು ನಾವು ಮಾಡಿದ್ರೆ ಆ ಪ್ರವಚನಕ್ಕೆ ಬೆಲೆ ಇಲ್ಲ. ಅದಕ್ಕೋಸ್ಕರ ನಾನು ಕೆಲಸದಿಂದ ಬರೆಯಿಂದಾಗ ಅರ್ಥ ಆಯ್ತಂತೆ. ಅಂಥ ಯೋಗಿ ಹಾಗೆ ಆ ಥರದಲ್ಲಿ ಭಗವಂತನಲ್ಲಿ ಮುಳುಗ್ಬೇಕು. ಮುಂದೆ ಸ್ವಾಮಿ ಹೇಳ್ತಾರೆ, ಭಕ್ತಿಯ ಮಾರ್ಗದಲ್ಲಿ ಹೋಗು. ಯಾಕೆಂದ್ರೆ ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಜ್ಞಾನ ಮಾರ್ಗ ಇದೆ, ಯೋಗ ಮಾರ್ಗ ಇದೆ, ಭಕ್ತಿ ಮಾರ್ಗ ಇದೆ. ಜ್ಞಾನ ಮಾರ್ಗ ನೇತಿ ನೇತಿಯಿಂದ ಹೋಗ್ತಕ್ಕಂಥದ್ದು. ಇದಲ್ಲ ಇದಲ್ಲ ಇದಲ್ಲ, ನೀನ್ ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಪ್ರಾಣ ಅಲ್ಲ, ಬುದ್ಧಿ ಅಲ್ಲ, ಹೀಗೆ ಅಲ್ಲ ಅಲ್ಲ ಅಂತ ಹೇಳ್ಕೊಂಡು ಯಾವ್ದಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಇದಲ್ಲ ಇದಲ್ಲ ಇದಲ್ಲ ಅನ್ಕೊಂಡು ಕೊನೆಗೆ ಭಗವಂತನ ಹತ್ರ ಹೋಗೋದು ಒಂದು ಸ್ವಲ್ಪ ಕಷ್ಟಕರವಾದಂತಹದ್ದು. ಯಾವ್ದಲ್ಲ ಅನ್ನೋದನ್ನೆಲ್ಲ ತೆಗಿತಾ ಹೋಗ್ಬೇಕಲ್ಲ. ಅಲ್ಲಗಳು ಎಷ್ಟಿದಾವೆ ನಮ್ಮ ಪ್ರಪಂಚದಲ್ಲಿ, ಅದನ್ನ ತೆಗಿಯಕ್ ನಮ್ಮ ಜೀವಮಾನ ಸಾಲದು. ಆದ್ರಿಂದ ನಿಮ್ಗೆ ಆ ಕಷ್ಟ ಬೇಡ. ನಿನ್ನ ಯೋಗ ಅಷ್ಟಾಂಗ ಯೋಗಗಳು, ಹಠಯೋಗ ಬೇಕಾದಷ್ಟಿದೆಯಲ್ಲ, ಆಸನ, ಪ್ರಾಣಾಯಾಮ, ಧಾರಣ ಇಂಥವೆಲ್ಲ ಸಾಮಾನ್ಯರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಅದಕ್ಕಾಗೇ ಇರ್ತಕ್ಕಂಥವ್ರು, ಆಶ್ರಮಗಳಲ್ಲಿರ್ತಕ್ಕಂಥವ್ರು, ಸನ್ಯಾಸಿಗಳು, ಸರ್ವಸಂಘ ಪರಿತ್ಯಾಗಿಗಳು, ಅಂಥವ್ರು ಯಾರಾದ್ರೂ ಮಾಡಬಹುದು. ನಮ್ಮ ನಿಮ್ಮಂತ ಗೃಹಿಣಿಯರು ಮಾಡುವಂತದ್ದಲ್ಲ. ಹಾಗಾದ್ರೆ ನಮಗ್ ಬೇಡವಾ ಭಗವಂತ? ನಮಗೆ ನೆಮ್ಮದಿ ಬೇಡವಾ? ನಮಗ್ ಪ್ರಶಾಂತಿ ಬೇಡವಾ? ನಾವೇನ್ ಮಾಡ್ಬೇಕು? ಅದಕ್ಕೆ ಭಗವಂತ ಹೇಳಿದ್ದು ಭಕ್ತಿ ಮಾಡ್ತಾರೆ. ಭಕ್ತಿಯಲ್ಲಿ ಬಹಳ ಸುಲಭವಾಗಿ ಭಗವಂತನ ಒಲಿಸ್ಕೋಬಹುದು. ಆದ್ರಿಂದ ಇದಕ್ಕೆ ಯಾವ ಕಂಡೀಷನ್ ಇಲ್ಲ. ಅನ್ಕಂಡೀಷನಲ್ ಲವ್ ಆಫ್ ಗಾಡ್ ಅನ್ನೋದು ಯಾವ್ದಾದ್ರೂ ಒಂದು ನಮ್ಗೆ ಪ್ರಾಪ್ತಿ ಆಗ್ಬೇಕು ಅನ್ನೋದು ಭಕ್ತಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಭಕ್ತಿ ಮಾರ್ಗಕ್ಕೆ ಕೆಲವಕ್ಕೆಲ್ಲ ನಿಬಂಧನೆಗಳಿದೆ. ಜ್ಞಾನ ಮಾರ್ಗಕ್ಕಾಗ್ಬೋದು, ಯೋಗ ಮಾರ್ಗಕ್ಕೆ ಅನೇಕ ನಿಬಂಧನೆಗಳಿದೆ. ನಿಮ್ಗೆ ಭಕ್ತಿ ಮಾರ್ಗದಲ್ಲಿ ಯಾವ ನಿಬಂಧನೆಯೂ ಇಲ್ಲ. ನಿಮ್ಮ ಮನಸ್ಸೋ ಇಚ್ಛೆ ಭಗವಂತನ ಚೀರ್ಚಾದ್ರೂ ಕರೀರಿ, ಮಾನಸಿಕವಾಗೂ ಕರೀರಿ, ಹೇಗಾದ್ರೂ ಕರೀರಿ, ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಿನ್ನ ಬಿಟ್ಟರೆ ಬೇರೆ ದಿಕ್ಕಿಲ್ಲ ನನಗೆ, ನೀನೇ ಗತಿ, ಇದ್ಯಾವುದೂ ಅಲ್ಲ ನನಗೆ ಅಂತಕ್ಕಂತಹದ್ದನ್ನು ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಭಕ್ತಿ ಮಾಡ್ಕೊಂಡು ಆರಾಧನೆ ಮಾಡಿದ್ರೆ, ಅನುಷ್ಠಾನ ಮಾಡಿದ್ರೆ, ಭಗವಂತ ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾನೆ. ನಿಮ್ಮ ಕಣ್ಣಿಗೆ ಕಾಣದಿದ್ರು ಕೂಡ ಅನುಭವ ಕೊಟ್ಟು ಸಿಗ್ತಾನೆ. ನಾವು ಎಷ್ಟೋ ಸಲ ಹೇಳ್ತೀವಿ, ಅಯ್ಯೋ ನಮ್ಗೆ ಜಾಬು ದೇವ್ರು ಇದ್ದಿದ್ದು ಚೆನ್ನಾಗಿ ಮನವರಿಕೆ ಆಗೋಯ್ತು, ದೇವ್ರೇ ನಂಗೆ ಇದು ಮಾಡಿದ್ದು ಅಂತ ನಾವು ಹೇಳ್ತೀವಿ. ಎಷ್ಟೋ ವಿಚಾರದಲ್ಲಿ ನಮ್ಗೆ ಅದು ಅನುಭವಕ್ಕೆ ಬಂದಿದೆ. ಅದು ಸುಳ್ಳು ಅನುಭವ ಅಲ್ಲ, ಅದು ಭಗವಂತನೇ ಮಾಡಿರ್ತಕ್ಕಂಥದ್ದು. ಯಾರ್ದೋ ಮುಖಾಂತರ ಸಹಾಯ ಮಾಡಬಹುದು, ಯಾವುದೋ ರೀತಿ ಸಹಾಯ ಮಾಡಿರಬಹುದು. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ನಾವೇನ್ ಹೇಳ್ತೀವಿ, ಅನಿರೀಕ್ಷಿತವಾದಲ್ವೇ ಅಲ್ಲ, ಅದು ಭಗವಂತನ ಪ್ಲಾನ್ ಇಂದನೇ ಆಗಿರ್ತಕ್ಕಂಥದ್ದು. ಭಗವಂತನೇ ನಮ್ಗೆ ಯಾವಾಗ ಏನ್ ಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು, ಹೇಗೆ ತಾಯಿ ಮಗು ದೂರ ಆಡೋವರೆಗೂ ಬಿಟ್ಟಿರ್ತಾಳೆ, ತುದಿಗೆ ಹೋಗಿ ಕೆಳಗೆ ಬೀಳುತ್ತೆ ಅಂದಾಗ ದಡತನ ಓಡೋ ಬರ್ಲಿ ಹಿಂದೆ ಕೇಳ್ತಾಳಲ್ಲ, ಆ ರೀತಿ ಭಗವಂತ ಒಂದ್ ಕಣ್ಣು ಇಟ್ಕೊಂಡೇ ನೋಡ್ತಾ ಇರ್ತಾನೆ. ಆದ್ರಿಂದ ನೀವು ಭಕ್ತಿ ಮಾರ್ಗವನ್ನೇ ಅನುಸರಿಸಿಕೊಂಡು ಭಗವಂತನ ಪಡೆಯ ಸುಲಭ ಅಂತ ಸ್ವಾಮಿ ಹೇಳಿ ಅದಕ್ಕೆ ಒತ್ಕೊಡೋದಕ್ಕೋಸ್ಕರವೇ ಇಷ್ಟೊಂದು ಸತ್ಸಂಗಗಳು, ಸಮಿತಿಗಳು ಇದೆಲ್ಲ ಸ್ವಾಮಿನೇ ಮಾಡಿದ್ದು. ಇದ್ಯಾರು ನಾವು ಯಾರು ಸ್ವಾಮಿಗೋಸ್ಕರವಾಗಿ ಏನೋ ದೊಡ್ಡ ಉಪಕಾರ ಮಾಡ್ತಿರೋದು ಖಂಡಿತ ಅಲ್ಲ. ಇದು ಸ್ವಾಮಿ ನಮ್ಮನ್ನ ಅವರ ಮಾರ್ಗಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಮಾರ್ಗ ಹಾಕೊಟ್ಟಿರೋದು. ಹಿಂದೆ ಯಾರು ಭಗವಂತನು ಈ ರೀತಿ ಮಾಡಿಲ್ಲ. ಅಲ್ಲಿ ಕರ್ಕೊಂಡೋಗೋದಕ್ಕೊಂದು ರಾಜಮಾರ್ಗ ಅಂತ ತೋರಿಸ್ಕೊಟ್ಟಿರೋದು ನಮ್ಮ ಭಗವಂತ ಅನ್ನೋದ್ರಲ್ಲಿ, ನಮ್ಮ ತಾಯಿ ಭಗವಂತ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರೇ ಸ್ವತಃ ಬಂದ್ರು, ದೀಪ ಹಚ್ಚಿದ್ರು, ಸಮಿತಿ ಮಾಡಿದ್ರು, ಭಜನೆ ಹೇಳ್ಕೊಟ್ರು, ತೋರಿಸಿ ಎಲ್ಲಿ ಯಾವ ದೇವರು ಈ ತರ ಮಾಡಿದ್ದಾರೆ ಅಂತ, ಯಾವ ಯುಗದಲ್ಲಿ ಮಾಡಿದ್ದಾರೆ, ತನ್ನ ನಾಮಸ್ಮರಣೆಯನ್ನು ತಾನೇ ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಂತ ರೋಮಾಂಚಕಾರಿ ಅದು. ಭಗವಂತ ನನ್ನ ಸ್ತುತಿ ಮಾಡುವಂತ ಅವರಿಗೆ ಸಂತೋಷ ಅವ್ರಿಗೆ ಅವ್ರು ಸಂತೋಷ ಪಡ್ಕೊಳ್ಳೋಕಲ್ಲ ಹೇಳಿದ್ದು, ನಮ್ಮನ್ನು ಉದ್ಧಾರ ಮಾಡಕ್ ಹೇಳಿದ್ದು, ನಮ್ಮೇಲಿನ ವಿಶೇಷವಾದ ಪ್ರೀತಿಗೆ ಹೇಳಿದ್ದು. ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಸ್ಕೂಲಿಗೆ ಹೋಗುವಾಗ ತಂದೆ ತಾಯಿಗಳು ಅಪ್ಪ ಅಮ್ಮನ ನಮಸ್ಕಾರ ಮಾಡು, ನನ್ ನಮಸ್ಕಾರ ಮಾಡು ಅಂತ ನಾವು ಹೇಳಿ ಮಾಡಿಸ್ಕೋತೀವಿ. ನಾಲ್ಕು ದಿನ ನಾವು ಹೇಳ್ಕೊಟ್ರೆ ಐದನೇ ದಿನ ಅದೇ ಬಂದು ಮಾಡುತ್ತೆ. ಹಾಗೆ ಮಾಡಿದಾಗ ಏನಾಗುತ್ತೆ, ನಮ್ ಬಾಯಿಗೆ ಚೆನ್ನಾಗಿರೋ ಅಂತ ಬರುತ್ತೆ. ಆ ಚೆನ್ನಾಗಿರೋ ಬರೋದು ಅದೊಂದು ನಾಮಸ್ಮರಣೆ, ಅದು ಚೆನ್ನಾಗಿರೋ ಚೆನ್ನಾಗಿರೋ ಚೆನ್ನಾಗಿರೋ ಮಂತ್ರ ಅಂತ ಏನು ಮನನ ಮಾಡೋದು, ಮನನ ಮಾಡಿ ಮಾಡಿ ಮಾಡಿ ಮಾಡಿ ಅದಕ್ಕೆ ಮಂತ್ರದ ಪ್ರಭಾವ ಬಂದ್ಬಿಡುತ್ತೆ.

0: ಅದೇ ತರ ಚೆನ್ನಾಗಿ ಹೇಳ್ತಾ ಹೋಗ್ತಾ ಇದ್ರೆ ಆ ಮಗು ಚೆನ್ನಾಗೇ ಇರುತ್ತೆ. ಹಾಗೆ ಚೆನ್ನಾಗಿ ಸುಮ್ಮನೆ ಹೇಳಿದ್ರೆ ನಮ್ಗೆ ಹುಚ್ಚು ಅನ್ಕೋತಾರೆ, ಕಂಡವ್ರನ್ನೆಲ್ಲ ಚೆನ್ನಾಗಿರು ಚೆನ್ನಾಗಿರು ಏನ್ ಅನ್ಕೋತಾರೆ. ನೀವು ಕಾಲಿದ್ದಾಗಲೇ ನಾವ್ ಆ ಮಾತು ಹೇಳೋದು, ಅದಕ್ಕೆ ಮಾಡ್ಕೊಂಡೇವ್ರಿಗೆ ಹಾಗೆ ಅಂತೆ ಮಾಡ್ಕೊಂಡೇವ್ರಿಗೆ ಅಲ್ಪ ಇಷ್ಟು ಅಂತ ಹೇಳಿ ಅವ್ರ ತನ್ನ ಹುಡ್ಕೊಂಡು ಮುನಿ ಮತ್ತೆ ಅವನ ಹೆಂಡತಿ ಆ ಪುಟ್ಟ ಮಾಡ್ಕೊಂಡೇನ ಅವ್ರಿಗೆ ಮೊದಲೇ ಗೊತ್ತಿತ್ತು 16 ವರ್ಷಕ್ಕೆ ಅವನು ಹೋಗ್ತಾನೆ ಅಂತ. ಆವಾಗ ಆ ಋಷಿಗಳು ಸಾಮಾನ್ಯವಾಗಿ ಋಷಿಗಳಿಗೆ ಒಂದು ನೆಟ್ವರ್ಕ್ ಇರುತ್ತೆ, ಎಲ್ಲ ಋಷಿಗಳು ಎಲ್ಲ ಆಶ್ರಮಗಳಿಗೂ ಆಗಾಗ ಹೋಗಿರ್ತಾರೆ, 4 ದಿನದಿಂದ ಹಿಡಿದು ಕಡೆ ಭಗವಂತನೂ ಬರ್ತಾ ಇರ್ತಾನೆ ಆಶ್ರಮಕ್ಕೆ ಋಷಿಗಳ ಸಂಪರ್ಕಕ್ಕೆ. ಯಾಕೆಂದ್ರೆ ಅವ್ರು ನಿರಂತರವಾಗಿ ಧ್ಯಾನ ಮಾಡ್ತಿರೋರು, ಪರಿಶುದ್ಧ ಹೃದಯರು, ಅಂತವರ ಸಹವಾಸ ಬೇಕು ಅನ್ನೋದು ಭಗವಂತನಿಗೂ ಉಂಟಲ್ಲ, ಹಾಗಾಗಿ ಬರ್ತಾ ಇರ್ತಾರೆ. ಆವಾಗ ಇವರು ದಡಕ್ಕಂತ ತಂದು ಆ ಮಗುನ ಕಾಲಿಗೆ ಬೀಳಿಸೋರಂತೆ, ಕಡೆಗಡೆ ಆ ಮಗು ರೂಢಿ ಆಗೋಯ್ತಂತೆ, ಯಾರು ಬಂದ್ರು ಮೊದಲು ಹೋಗಿ ಕಾಲಿಗೆ ಬಿದ್ದ್ಬಿಡೋದು ಆಮೇಲೆ ಮುಂದಿಂದು ಅಂತ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಈ ಆಯುಷ್ಮಾನ್ ಭವನೇ ಅವರು ಇವತ್ತು ಇವತ್ತು ಇದ್ದಾರೆ, ಅವರು ಈ ಮಾತುಗಳು ಕೇಳ್ತಾ ಇದ್ದಾರೆ. ಎಲ್ಲಿ ಮಾರ್ಕಂಡೇ ಸ್ಮರಣೆ ಆಗುತ್ತೋ ಅಲ್ಲಿ ಮಾರ್ಕಂಡೇ ಇರ್ತಾರೆ, ಅವ್ಯಕ್ತ ರೀತಿಯಲ್ಲಿ ಇರ್ತಾರೆ. ಅವ್ರ ಸ್ಮರಣೆ ಯಾವತ್ತೂ ತಪ್ಪಿದ್ದಲ್ಲ, ಯಾವ್ದಾದ್ರು ಒಂದ್ ರೀತಿಯಲ್ಲಿ ನಾವು ಮಾರ್ಕಂಡೇ ಸ್ಮರಣೆ ಮಾಡ್ತೀವಿ. ಹೀಗೆ ಇದು ಆಶೀರ್ವಾದಕ್ಕಿರುವಂತ ಬೆಲೆ, ಆ ಮನನ ಮಾಡತಕ್ಕಂತಹದ್ದು, ಆ ಜಪ, ಅದಕ್ಕಿರ್ತಕ್ಕಂತ ಸಾಮರ್ಥ್ಯ. ಅದಕ್ಕೆ ಹೇಳೋದು ಚಟ್ ಮಾತುಗಳನ್ನ ಆಗ್ಬೇಡಿ. ಮನೆಯಲ್ಲಿ ವಾಸ್ತು ದೇವತೆ ಇರುತ್ತೆ, ವಸ್ತು ವಸ್ತು ಅಂತಿರುತ್ತೆ, ಸದಾ ಬೈಗ್ಲಾಗಿಂದ ಹೇಳ್ಬೇಡಿ, ಸಾಧ್ಯವಾದಷ್ಟು ಒಳ್ಳೆ ಮಾತಾಡಿ. ಅದು ಈ ಸಾಧನೆ ಮಾಡೋರು ಅವರಿಗೆಲ್ಲ ಒಂದು ವಾಕ್ಶಕ್ತಿ ಸಿದ್ಧಿಯಾಗಿರುತ್ತೆ, ಅದು ಅಪವ್ಯಯ ಆಗ್ಬಾರ್ದು. ಹಿಂದೆಲ್ಲ ರಾಕ್ಷಸರಿಗಾಗಿದ್ದಂಗೆ ಏನೇನೋ ತಪಸ್ ಮಾಡಿ ಬೇಕಾದಷ್ಟು ವರಗಳು ತಗೊಂಡ್ಬಿಟ್ರು, ಈ ತರ ಏನಂದ್ರದೆಲ್ಲ ಮಾತಾಡಿ ಎಲ್ಲ ಕಳ್ಕೊಂಡ್ರು. ಆದ್ರೆ ಸಾತ್ವಿಕರು ಹಾಗಾಗ್ಬಾರ್ದು. ಅದಕ್ಕೆ ನಮ್ಮ ಸ್ವಾಮಿ ಎಲ್ಲಾ ಕಡೆಯ ಸಮಿತಿಗಳು ಮಾಡಿ ಭಜನೆಗಳನ್ನು ಹೇಳ್ಕೊಟ್ಟು ನಮ್ಮನ್ನು ಎಂಥ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂದ್ರೆ, ನಮ್ಗಿನ್ನೇನ್ ಭಗವಂತ ಕೈ ಸಿಗ್ತಾನೆ ಅನ್ನೋದಲ್ಲ, ಸಿಕ್ಕು ಬಿಟ್ಟಿದ್ದಾನೆ ಅನ್ನೋ ಭಾವನೆ ಬರೋ ಮಾಡಿದ್ರೆ, ಸಿಕ್ಕೂ ಸಿಕ್ಬಿಟ್ಟಿದ್ದಾರೆ ಭಗವಂತ ನಮ್ಗೆ. ಆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಪೂರ್ವಕವಾಗಿ ಇವತ್ತು ನಾವು ಇದೆಲ್ಲ ಮಾಡ್ತಿದ್ದೇವೆ. ಅಷ್ಟೇ ಅವತ್ತು ಇನ್ ಸಿಕ್ಬೇಕು ಅನ್ನೋಂತ ಅಪೇಕ್ಷೆ ನಮ್ಗೆ ಬರೋ ಹಾಗೆ ಮಾಡ್ಲೇ ಇಲ್ಲ ನಮ್ ಸಾಯಿ ಭಗವಂತ. ಇಷ್ಟ ಆಯ್ತಾ? ಇನ್ನು ಕೊನೆಯದು ಒಂದು 10 ನಿಮಿಷ ಮುಗ್ದಾಯ್ತಾ? ನನ್ಗೆ 10 ನಿಮಿಷ ನಿಮ್ಗೆ ಜಾಸ್ತಿ ಮಾಡಿದೀವಿ ಅಂತಂದ್ರು ನಿನ್ನೆ ಯಾವ್ದು ಇದ್ರಲ್ಲಿ ನಾವು ಭೇಟಿಯಾದಾಗ. ನಾನು ಹೇಳಿದೆ ಮೊದ್ಲೆ ಬರೆ ಹಾಕಿದ್ದೀರಿ ನನ್ಗೆ, ಇದು ಬಹಳ ಕ್ಲಿಷ್ಟವಾದಂತಹ ವಿಚಾರ ಇದು, ಇದನ್ನ ಮಾತಾಡೋದು ಆ ಟೈಮಲ್ಲಿ ಹ್ಯಾಗ ನಾನು ಮಾತಾಡ್ಲಿ ಅಂತ ನನಗ್ ಭಯ ಆಗ್ತಿದೆ. ಯಾಕಂದ್ರೆ ನನ್ಗೆ ಅದನ್ನ ಸರಿಯಾಗಿ ಮನಸ್ಸಿಟ್ಟು ಅಧ್ಯಯನ ಮಾಡೋಷ್ಟು ಸಮಯಾವಕಾಶ ಸಿಕ್ಲಿಲ್ಲ, ಯಾವ್ದಾವ್ದೋ ಬೇರೆ ಬೇರೆ ಇದ್ರಲ್ಲಿದ್ದು ನೋಡೋಕಾಗಿಲ್ಲ. ಏನ್ ಮಾತಾಡ್ಬಿಡ್ತೀನಿ ನಾವು ಇವತ್ತು ಗೊತ್ತಾನು. ನಾನು ಸ್ವಾಮಿ ಹತ್ರ ಹೇಳಿದೆ, ಸ್ವಾಮಿ ನಾನಲ್ಲ ಮಾತಾಡೋದು, ಆವಾಸ ಆದ್ರೆ ನಿಂಗೆ ಬಿದ್ದಿದ್ದು, ನಾನಂತೂ ಹೋಗ್ತೀನಿ ಅಷ್ಟೇ, ಮಾತಾಡೋದೆಲ್ಲ ನೀನೆಂತ ಸ್ವಾಮಿ ಹತ್ರ ಹೇಳ್ಕೊಂಡು ಇವತ್ತು ಒಂದ್ ಚಿಟ್ಕೆ ಬಾಯಿಗೆ ಹಾಕೊಂಡು ಬಂದಿರೋದಷ್ಟೇ. ನೀವು 10 ನಿಮಿಷ ಅಂತ ಹೇಳಿದಾಗ ನಾನು ಹೇಳಿದೆ ಒಂದ್ ಬರೆ ಹಾಕಿದ್ದಲ್ಲದೆ ಅದ್ರ ಮೇಲೆ ಇನ್ನೊಂದು ಬರೆ ಹಾಕಿದಿರಲ್ಲ ನೀವು, ಇನ್ 10 ನಿಮಿಷ ನಾನು ಹೇಗೆ ಇದ್ ಮಾಡ್ಲಿ ಅಂತ. ಈಗ ನೋಡಿದ್ರೆ ಜಾಸ್ತಿ ಆಗುತ್ತೆ ಸ್ವಾಮಿಗೆ ಬಿದ್ದಿದ್ದು. ಇನ್ನು ಕೊನೆಯದು ಶಾಸ್ತ್ರಗಳ ಬಗ್ಗೆ ನಂಬಿಕೆ ಬೇಕು, ಜೊತೆಗೆ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು. ನಮ್ಗೆ ಈ ಕಾಲದಲ್ಲಿ ಎರಡೂ ಇಲ್ಲ. ಇದನ್ನ ಸ್ವಾಮಿ ಹೇಳಿರದೆ ಅದಕ್ಕಾಗಿ, ಯಾವ್ದು ಅವ್ರು ಇದು ಬೇಕು ಅಂತ ಹೇಳ್ತಾರೋ ಅದು ಇದಿಲ್ಲ ಅಂತ ಅರ್ಥ. ನಮಗೆ ಶಾಸ್ತ್ರಗಳ ಬಗ್ಗೆ ನಂಬಿಕೆ ಇಲ್ಲ. ನಮ್ಮ ಹಿಂದೂಗಳೇ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದವರೇ ದುರದೃಷ್ಟವಶಾತ್ ಭಗವಂತನ ಹೆಸರನ್ನು ಇಟ್ಕೊಂಡವರೇ ಭಗವದ್ಗೀತೆಯನ್ನು ಸುಡಿ ಎನ್ನುವಂತಹ ಕೆಟ್ಟ ಜನಗಳ ಮಧ್ಯೆ ನಾವು ಬದುಕುವಂತಹ ಪರಿಸ್ಥಿತಿ ಬಂದಿದೆ. ರಾಮ ಅಂತ ಹೇಳಿದ್ರೆ ಕೋಮುವಾದಿಗಳಾಗಿ ಹೋಗ್ಬಿಡ್ತೀವಿ ನಾವು. ರಾಮನ ಬಗ್ಗೆ ಬಹಿರಂಗವಾಗಿ ಮಾತನಾಡುವಂತಹ ತಾಕತ್ತೆ ನಮ್ಗಿಲ್ವೇನೋ. ಇವಾಗ ಸ್ವಲ್ಪ ಪರಿಸ್ಥಿತಿ ತಿಳಿಯಾಗ್ತಾ ಇದೆ, ಅದೊಂದು ಬಹಳ ಆನಂದ. ಸ್ವಾಮಿಗೆ ದಿನ ನಾನು ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ರಾಮನಾಮನ ರಸ್ತೆಯಲ್ಲಿ ಜಪ ಮಾಡಿಕೊಂಡು ನಿರ್ಭೀತರಾಗಿ ಹೋಗುವಂತಹ ಕಾಲ ಕೊಡು, ನೀನ್ ಹುಟ್ಟಿ ಜಾತನ ಎಲ್ಲರೂ ನೋಡಿ ಆನಂದ ಕೊಡುವಂತಹ ಅವಕಾಶ ಮಾಡಿಕೊಡು ಅಂತ ಹೇಳಿ ನಾನು ಸ್ವಾಮಿನ ಯಾವಾಗ್ಲೂ ಕೇಳ್ಕೊಳ್ತೀನಿ. ಆ ಕಾಲ ಹತ್ರ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಂತೂ ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ. ಜೊತೆಗೆ ನಮ್ಮನೆಯಲ್ಲಿರೋ ಮಕ್ಕಳೇ ಶಾಸ್ತ್ರದ ಬಗ್ಗೆ 108 ಕುಯುಕ್ತಿ ಮಾತುಗಳನ್ನ ಆಡೋಕ್ಕಿದ್ದಾರೆ. ಅದೆಲ್ಲ ಕಟ್ಟುಕತೆ, ಅದು ಇರಲೇ ಇಲ್ಲ. ಬರೀ ಬ್ರಾಹ್ಮಣರುಗಳು ಅದು ಅವರ ಜಾತಿಯ ಇದನ್ನ ಮಹತ್ವ ಉಳಿಸ್ಕೊಳ್ಳೋದಕ್ಕೆ, ಅವ್ರ ಪ್ರಾಮುಖ್ಯತೆಯನ್ನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ, ಸಮಾಜದ ಮೇಲೆ ಅವರ ಹತೋಟಿ ಇಟ್ಕೊಳ್ಳೋದಕ್ಕೆ ಇದೆಲ್ಲ ನಿರ್ಮಾಣ ಮಾಡಿದ್ದು ಅಂತೆಲ್ಲ ಹೇಳ್ಕೊಡ್ತಾರೆ. ನನ್ನ ಹತ್ರ ಎಷ್ಟೋ ಮಕ್ಕಳು ವಾದ ಮಾಡಿದ್ದಾವೆ, ನಮ್ಮನೆ ಮಕ್ಕಳು ಅನೇಕ ವಿಚಾರಗಳು, ಅಲ್ಲಿ ಯಾಕೆ ಹಾಗಾಯ್ತು ವಿದ್ಯಾರ್ಥಿಗಳು, ಅವಕ್ಕೆಲ್ಲ ಸರಿಯಾದಂತ ಫಿಟ್ಟಿಂಗ್ ಆನ್ಸರ್ ನಾನು ಕೊಟ್ಟಿದ್ದೀನಿ. ಆದ್ರೆ ಪ್ರತಿಯೊಂದು ಮಗು ಹತ್ರವಾಗಿ ನಾನು ಉತ್ತರ ಕೊಡಕ್ಕಾಗಲ್ವೇ? ಆದ್ರಿಂದ ಇದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ನಿಮ್ಮ ಕುಟುಂಬದ ಶಾಸ್ತ್ರ ಅಧ್ಯಯನವನ್ನ ನಂಬಿಕೆಯಿಂದ ಮಾಡಿ ಆ ಶಾಸ್ತ್ರದ ವಿಚಾರವನ್ನ, ಯಾಕೆಂದ್ರೆ ಶಾಸ್ತ್ರಗಳೆಲ್ಲ ಇವತ್ತು ಸಂಸ್ಕೃತದಲ್ಲಿ, ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಸಂಸ್ಕೃತ ಆಡು ಮಾತು ಆಗಿತ್ತು, ಗ್ರಂಥದ ಭಾಷೆಯೂ ಆಗಿತ್ತು. ಹಾಗಾಗಿ ಯಾರು ಯಾರಿಗೂ ಹೇಳಬೇಕಾಗಿರಲಿಲ್ಲ. ಹಾಗಾಗಿ ಇಡೀ ಭಾರತ ದೇಶವೇ ವೇದಗಳ ಒಂದು ಏನು ನೀತಿ ನಿಯಮಗಳನ್ನು ಹಾಕಿದಾರೋ ಆ ವೇದೋಕ್ತವಾದಂತ ರೀತಿಯಲ್ಲಿ ಜೀವನ ಮಾಡತಕ್ಕಂತಹದ್ದು, ಚಾತುರ್ವರ್ಣ್ಯದವರು ಕೂಡ ಅದನ್ನು ಪರಿಪಾಲನೆ ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂತಹ ಒಂದು ರೀತಿ ಇತ್ತು. ಇವತ್ತೇನಾಗಿದೆ ಅಂದ್ರೆ ಸಂಸ್ಕೃತ ಬರೀ ಪಂಡಿತರ ವಶದಲ್ಲಿದೆ, ಜೊತೆಗೆ ಅದೊಂದು ಡೆಡ್ ಲ್ಯಾಂಗ್ವೇಜ್ ಅಂತ ಮಾಡಿಟ್ಬಿಟ್ಟಿದ್ದಾರೆ, ಅದಕ್ಕೆ ಪ್ರಚಾರ ಇಲ್ಲ. ನಮ್ಮ ಭಾಷೆ ಬೇರೆ, ಭಾರತದಲ್ಲಿ ಬೇಕಾದಷ್ಟು ಭಾಷೆಗಳಿದೆ. ಯಾರೋ ತಮಾಷೆ ಹೇಳ್ತಿದ್ರು, ಜನಕ್ಕಿಂತ ಭಾಷೆ ಜಾಸ್ತಿ ನಮ್ಮ ದೇಶದಲ್ಲಿ. ಈಗ ಒಂದೊಂದು ಮನೆಯಲ್ಲೇ ಎರಡು ಮೂರು ತರದ ಭಾಷೆ ಮಾತಾಡೋರಿರ್ತಾರೆ. ಹಾಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹಾಗಾಗಿ ಒಂದೇ ಭಾಷೆ, ಸಂಸ್ಕೃತ ಭಾಷೆ ಯಾರೆಲ್ಲರಿಗೂ ಪರಿಜ್ಞಾನ ಇಲ್ಲ. ಹಾಗಾಗಿ ಶಾಸ್ತ್ರವನ್ನು ನೇರವಾಗಿ ಅಧ್ಯಯನ ಮಾಡುವಂತಹ ಅವಕಾಶ ಯಾರಿಗೂ ಇಲ್ಲ. ನಿಜವಾದ ಶಾಸ್ತ್ರ ಏನ್ ಹೇಳುತ್ತೆ ಅಂತ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡುವಂತಹ ಅವಕಾಶ ತುಂಬಾ ಜನ ಕಡಿಮೆ ಆಗಿದೆ. ಅದಕ್ಕೆ ನಮ್ಮ ಸ್ವಾಮಿ ಹೇಳಿದ್ದು, ನನ್ನ ಅವತಾರದ ಉದ್ದೇಶವೇ ಈ ವೇದವನ್ನು ಉದ್ಧಾರ ಮಾಡತಕ್ಕಂಥದ್ದು, ವೇದೋದ್ಧರಣ ಮತ್ತು ದೀನದರಿದ್ರ ತುಂಬಾ ಸಮಾಜದಲ್ಲಿ ನರಳ್ತಿರ್ತಕ್ಕಂಥವ್ರು, ಅವರು ಉದ್ಧಾರಕ್ಕಾಗಿ ನಾನು ಈ ಅವತಾರ ಮಾಡಿದ್ದೇನೆ ಅಂತ ಅವರು ಒಂದು ಉಪನ್ಯಾಸದಲ್ಲಿ ಘೋಷಣೆ ಮಾಡಿದ್ದಾರೆ. ಅವರು ಇದೇ ಪ್ರಧಾನ ಉದ್ದೇಶ ನನ್ನ ಅವತಾರಕ್ಕೆ. ಹಾಗಾಗಿ ಸ್ವಾಮಿ ಎಲ್ಲಾ ಕಡೆ ಅವ್ರ ಕಾಲದಲ್ಲೂ ಕೂಡ ಪ್ರಶಾಂತಿ ನಿಲಯದಲ್ಲಿ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಯಾಗ ಯಜ್ಞ ಹೆಣ್ಮಕ್ಳಿಗೆ ಇದು ವ್ರತಗಳು ವರಮಹಾಲಕ್ಷ್ಮಿ ವ್ರತ ಮಂಗಳಗೌರಿ ವ್ರತ ಯಾವ್ದು ಮಾಡಿಸಿಲ್ಲ ನಮ್ಮ ಸ್ವಾಮಿ. ತನ್ನ ಅಧ್ಯಕ್ಷತೆಯಲ್ಲೇ ತನ್ನ ನೇತೃತ್ವದಲ್ಲೇ ಎಲ್ಲರಿಗೂ ಕೂಡ ಉಪನಯನ ಮಾಡಿಸಿದ್ರು, ಮಕ್ಕಳಿಗೆ ಗಾಯತ್ರಿಯ ಮಹತ್ವವನ್ನು ಹೇಳ್ಕೊಟ್ರು. ಅವರೇ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ರು. ಇದು ಪ್ರಪಂಚದಲ್ಲಿ ಎಲ್ಲಾದ್ರೂ ಇದೆಯಾ ಗಾಯತ್ರಿ ಮಂತ್ರೋಪದೇಶ ತಂದೆ ಮಾಡ್ತಕ್ಕಂತಹದ್ದು? ಉಪನಯನ ಕಾಲದಲ್ಲಿ ಆ ತಂದೆ ಒಂದು ಇಡೀ ಜೀವಮಾನದಲ್ಲಿ 108 ಗಾಯತ್ರಿ ಮಾಡಿದಾನ ಇವಾಗ ಗೊತ್ತಿಲ್ಲ. ಒಬ್ಬನಿಗೆ ಉಪದೇಶ ಕೊಡಬೇಕಾದ್ರೆ ಕನಿಷ್ಠ 10,000 ಗಾಯತ್ರಿ ಮಾಡಿರ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಕನಿಷ್ಠ ಅದು. ಆದ್ರೆ ಇವತ್ತು ಉಪನಯನ ಮದುವೆಗೆ ಮುಂಚೆ ಮಾಡೋದೊಂದು ಶಾಸ್ತ್ರ. ಏನೋ ನಮ್ಮ ತಾತ ಮಾಡಿದ್ರಂತೆ, ನಮ್ಮ ಅಪ್ಪ ಮಾಡಿದ್ರಂತೆ, ನಿಮ್ ಕಾಲದಲ್ಲಿ ಬಿಟ್ಟು ಆಗ್ಬಾರ್ದು ಅಂತ ಯಾರೋ ದೊಡ್ಡವ್ರು ಹೇಳಿದ್ರು, ಅದಕ್ಕೆ ಮಾಡಿಸ್ಬಿಡಿ ಸ್ವಾಮಿ ಅಂತ ಹೇಳೋದು ಕೇಳಿದ್ವಿ ನಿಮ್ ಕಾಲದಲ್ಲಿ. ಅಂದ್ರೆ ನಾವು ಎಷ್ಟು ದೂರ ಹೋಗಿದೀವಿ ವೇದದಿಂದ ಅಂತ ಹೇಳ್ಬೋದಾಗುತ್ತೆ. ವೇದವೇ ನಮ್ಮ ಉಸಿರು, ವೇದ ಅಂದ್ರೆ ಭಗವಂತ, ಅದೇ ಶಾಸ್ತ್ರ. ಅದ್ರ ಬಗ್ಗೆ ನಮಗೆ ನಂಬಿಕೆ ಇರಲೇಬೇಕು. ಆ ವೇದ ಶಾಸ್ತ್ರಗಳ ಬಗ್ಗೆ ಯಾರು ನಂಬಿಕೆ ಇಟ್ಕೊಂಡು ನಡೀತಾರೋ ಎಲ್ಲೂ ಕೂಡ ಅವರನ್ನ ಭಗವಂತ ಕೈ ಬಿಡೋದಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ ಅಂತ ಅವನು ಘೋಷಣೆ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಈ ವೇದ ಸಾಹಿತ್ಯ ಅಥವಾ ಶಾಸ್ತ್ರ ಈಗ ತುಂಬಾ ನಾವು ಮುಂದುವರೆದಿದ್ದೀವಿ. ಭಾಷಾಂತರಗಳಾಗಿದ್ದಾವೆ, ಎಲ್ಲ ವೇದಗಳು ಅವರವ್ರ ಭಾಷೆಗೆ ಭಾಷಾಂತರ ಆಗಿದೆ. ಭಗವದ್ಗೀತೆ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಭಾಷೆಯಲ್ಲಿ ಭಾಷಾಂತರ ಆಗಿರ್ತಕ್ಕಂತಹ ಧರ್ಮ ಗ್ರಂಥ ಅನ್ನುವಂತ ಹೆಸರು ತಗೊಂಡಿದೆ. ನೀವು ಎಲ್ಲ 4 ವೇದ ಓದಬೇಕಾಗಿಲ್ಲ, 6 ವೇದಾಂಗಗಳನ್ನು ಓದಬೇಕಾಗಿಲ್ಲ, ಒಂದು ಭಗವದ್ಗೀತೆ ಓದಿದ್ರಿ ನೀವು, ಒಂದು ಭಗವದ್ಗೀತೆಯಲ್ಲಿ ಅದು ಎಲ್ಲದರ ಸಾರ. ಅದು ಕಡದಾಗ ಬೆಣ್ಣೆ ಹ್ಯಾಕ್ ಬರುತ್ತೋ, ಅದರಲ್ಲಿ ಹಾಲಿನಂಶನೂ ಇದೆ, ಮೊಸರಿನ ಅಂಶನೂ ಇದೆ, ತುಪ್ಪದ ಅಂಶನೂ ಇದೆ, ಎಲ್ಲ ಇರುವಂತ ಬೆಣ್ಣೆ ನವನೀತ, ತಿನ್ನೋಕ್ಕೂ ಮಧುರ, ಹೊಟ್ಟೆಗೂ ಭಾರ ಇಲ್ಲ, ಆರೋಗ್ಯಕ್ಕೂ ಒಳ್ಳೇದು. ಆ ರೀತಿಯ ಅದನ್ನೇ ಹೇಳ್ತಾನೆ ಕೃಷ್ಣ. ಇದು ಎಲ್ಲ ಉಪನಿಷತ್ತುಗಳ ಸಾರ ಕ್ಷೀರ ರೂಪವಾಗಿ ಬಂದು ಭಗವಂತ ಅದನ್ನು ಕರೆದಂತೆ, ಕರುವಿನ ರೂಪದಲ್ಲಿ ಬಂದು ಅರ್ಜುನನಿಗೆ ಕುಡಿಸಿದಂತೆ. ಆ ಅರ್ಜುನ ನಮ್ಮ ಪ್ರತಿನಿಧಿ, ನಮ್ಮ ಪೂರ್ವಜ. ಆದ್ರಿಂದ ಇದನ್ನ ನಾವು ಎಂದೂ ಕೂಡ ಬಿಟ್ಟೋಗೋದಕ್ಕೆ ಬಿಡಬಾರ್ದು. ಇದನ್ನ ಸಂರಕ್ಷಣೆ ಮಾಡತಕ್ಕಂತ ಜವಾಬ್ದಾರ ಭಗವಂತನಿಗೆ ಎಷ್ಟಿದೆ ಜವಾಬ್ದಾರಿ, ಅವರು ಭಕ್ತರು ಅಂತ ಹೇಳ್ಕೊಂಡಿರ್ತಕ್ಕಂಥ ನಮಗೂ ಕೂಡ ಅಷ್ಟೇ ಇದೆ. ಭಗವಂತ ಈಗ ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿ ಹೇಗೆ ವೇದನ ಸಂರಕ್ಷಣೆ ಮಾಡಬೇಕು, ಯಾಗ ಯಜ್ಞ ಅನುಷ್ಠಾನ ಜಪ ಗಾಯತ್ರಿ ವ್ರತ ನಿಯಮ ಸಂಕೀರ್ತನೆ ಇದ್ರ ಮುಖಾಂತರ ಹೇಗೆ ನಾವು ಅನುಷ್ಠಾನ ಮಾಡಬೇಕು ಅನ್ನೋ ತರಬೇತಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಭಗವಂತ. ಸ್ವತಃ ಅವರೇ ಭಗವಂತ ಕೊಟ್ಟಿದ್ದಾರೆ. ಈಗ ನಮ್ಮ ಜವಾಬ್ದಾರಿ, ಅವರು ಆ ಹೊಣೆಯನ್ನು ನಮ್ಮ ಮೇಲೆ ಹೊರಿಸಿ ಹೋಗಿದ್ದಾರೆ. ಅದನ್ನ ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ರೆ ನಿಜವಾಗಿ ಕೂಡ ಭಗವಂತನಿಗೆ ನಾವು ನಮಗಿಷ್ಟೆಲ್ಲ ಮಾಡಿದ್ದಕ್ಕೊಂದು ಋಣಮಾತ್ರದ ಕೃತಜ್ಞತೆಯನ್ನು ಸಲ್ಲಿಸಿದಾಗುತ್ತೆ. ಅದನ್ನು ಮಾಡೋದಕ್ಕೆ ಸಾಧ್ಯವಾದಷ್ಟು ನಾವೆಲ್ಲ ಶ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಹೇಳ್ತಾ, ನಮ್ಮ ಭಾರತ ಭಗವಂತ ಏನು ಕನಸು ಕಂಡು ಏನು ಶ್ರಮ ಹಾಕಿ ನಮ್ಮನ್ನೊಂದು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದಾರೋ, ಇನ್ನು ಮುಂದೆ ಅವ್ರ ನಿರೀಕ್ಷೆ ಏನಿದೆಯೋ ಆ ನಿರೀಕ್ಷೆಗೆ ನಾವು ತಲುಪೋಣ. ಆ ತಲುಪೋದಕ್ಕೆ ಸಾಯಿ ಭಗವಂತ ನಮ್ಮ ಬೆನ್ನಿಂದ ಇದ್ದು ನಮಗಿದ್ದ ಮಾರ್ಗದರ್ಶನ ಕೊಡ್ಲಿ. ಯಾಕೆಂದ್ರೆ ನಾವು ಏನು ಅಲ್ಲ, ನಾವೇ ತಲುಪ್ತೀವಿ ಅಂದ್ರೆ ಅದು ಅಹಂಕಾರ ಆಗುತ್ತೆ. ಅವನೇ ನಡೆಸಬೇಕು, ನಮ್ಮನ್ನು ಕೈ ಹಿಡಿದು ನಡೆಸಬೇಕು ಅಂತ ಸಾಯಿ ಭಗವಂತ ನಮ್ಗೆ ಹೇಳ್ಕೊಳ್ತಾ. ಸಮಯ ಜಾಸ್ತಿ ತಗೊಂಡು ಏನ್ ಮಾಡಿದ್ದಕ್ಕೆ ಕ್ಷಮೆ ಯಾಕಿಸ್ತ ನನ್ನ ಮಾತು.
1: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ತಾವು ಈವರೆಗೂ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್. ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ, ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ. ಜೈ ಸಾಯಿರಾಮ್.
2: ಯು ಆರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
3: You are tuned to Radio Sai Global Harmony, bringing you 24 hours a day the message of love of Bhagawan Sri Satya Sai Baba.